ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ನಾಳಿನ ಭವಿಷ್ಯಕ್ಕೆ ಇಂದು ಅನ್ನುವುದೇ ನಾಂದಿ. ಇಂದಿನ ನಡೆಯೇ ಮುಂದಿನ ಪರಿಣಾಮಗಳಿಗೆ ಕಾರಣ. ಆದ್ದರಿಂದ ಊರುವ ಹೆಜ್ಜೆ ಸರಿಯಾಗಿರಲಿ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಶುಕ್ರವಾರ, ದಿನಾಂಕ 28 ಆಗಸ್ಟ್ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಸಂಗೀತ ಸುಧಾ ಕನ್ನಡ ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ. 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ. 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ. 9:00 ರಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು. 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ

ಅವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12 ಗಂಟೆಯಿಂದ 12:30 ಗೆ ಮಿಶ್ರ ಮಾಧುರ್ಯ ಶಾಸ್ತ್ರೀಯ ಸಂಗೀತ. 12:30 ದಿಂದ 1 ಗಂಟೆಯವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:30 ದಿಂದ 1:30 ಗೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 ದಿಂದ 2 ಗಂಟೆಯವರೆಗೆ ಸ್ವರಜಿಂಕಾರ ಮರಾಠಿ ಸಮಯದಲ್ಲಿ. 2:00 ದಿಂದ 2:15 ಗೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ದಿಂದ 4 ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ದಿಂದ 4:30 ಗೆ ಭಾಷಾ ಸಂಗಮ ಕಾರ್ಯಕ್ರಮ. 4:30 ದಿಂದ 5 ಗಂಟೆಯವರೆಗೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 5:00 ದಿಂದ 7:35 ಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ದಿಂದ 7:45 ಗೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ದಿಂದ 8 ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ದಿಂದ 8:15 ಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 ದಿಂದ 9 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಪಾರ್ವತಿ ಕಂದನೆ ಓಸುಮುಖ ದಾನವಾಂತಕ ಶುಭವ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೀ ಗಣನಾಥನೇ ವರದಾತನೇ ಪರಮಾನಂದದಾಯಕ ಗಜ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ಮನಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಆರಾಧನೆ ನಿನಗೆ ಬೆನಕನೆ, ಆರಾಧನೆ ನಿನಗೆ, ನಿರ್ಮಿಸಿ ಸುಂದರ ಮಾನಸ ಮಂದಿರ ಕಾದಿಹೆ ಅರ್ಪಣೆಗೆ. ಆರಾಧನೆ ನಿನಗೆ ಬೆನಕನೆ, ಆರಾಧನೆ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಬುಧಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾವದಾರ ತಂಸಕಂ ವಿಲಾಸ ಲೋಕ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ, ಕೈಲಾಸಗಿರಿಯಲಿ ಶ್ರೀಹರಿಯ ಮಡಿಲಲಿ ಕುಳಿತು ಜಗವ ಹರಿಸುವವನೇ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಲಿಸು, ಮೋದದಿಂದ ಕೈಯ ಹಿಡಿದು

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಜಯಮಂಗಳ ಶುಭಮಂಗಳ ನಿನಗೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮನಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಜಯ ಗಣೇಶ ಜಯ ಗಣೇಶ ಜಯ.

0: ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ಬಂದೊಡಲ ಹೊರೆಯ ಹೋಯಿತೆನ್ನ ಸಂಸಾರ. ಸಂಸಾರ ಅಂದ್ರೆ ಜೀವನ. ನನ್ನ ಜೀವನವೇ ಹೋಯ್ತು, ಆಯುಷ್ಯನೇ ಹೋಯ್ತು. ಬರೇ ಇದನ್ನ ಇದಕ್ಕೆ ಸಮಾಧಾನ ಮಾಡೋದಕ್ಕೆ, ಇದನ್ನ ತೃಪ್ತ ಪಡಿಸೋದಕ್ಕೆ ಹೋಯ್ತು. ಆದರೆ ಆಗಲಿ, ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ. ಇದನ್ನೇ ಮಾಡೋದಕ್ಕಾಗಿ ಅನೇಕ ವರುಷ ವರುಷಗಳೇ ವಾದು, ಜನ್ಮ ಜನ್ಮಗಳೇ ವಾದು. ಆದರೆ ಹೇಯ ಅನಿಸಲಿಲ್ಲ, ಇನ್ನೂ ಅದೇ ಮಾಡ್ತಾರೀವಿ, ಇನ್ನೂ ಅದರಲ್ಲೇ ಬೆರೆತು ಹೋಗಿ ಬಿಟ್ಟೇವಿ. ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿ ಇಲ್ಲ, ಇನ್ನಿದನ್ನು ಬೇಡಪ್ಪ. ಇದರಿಂದ ಸ್ವಚ್ಛಂದವಾಗಿ ಪ್ರತ್ಯೇಕ ಆಗಿ ಇರಬೇಕು, ಜಗತ್ತಿನಲ್ಲಿ ಆನಂದವಾಗಿರಬೇಕಂತ ಅನಿಸ್ತಾ ಇಲ್ಲ. ಬರೀ ಇದ ಆಯ್ತು, ಹಗಲ ರಾತ್ರಿ ಹಗಲ ರಾತ್ರಿ. ಏನಾಯಿತು ಅಂದರೆ ಇದೊಂದು ಗಂಧ ಒಡಲನ್ನ ಇದನ್ನ ತೃಪ್ತಗೊಳಿಸೋ ಪ್ರಯತ್ನ ದೇವಿನ ಏನು ಆಗ ಕೊಂಡದೆ ನೆನೆಯಲಿಯದೆ. ಎಷ್ಟು ಚೆನ್ನ, ಸದಾಶಿವನ ನೆನೆಯಲಿ ಕೊಂದುದಯ್ಯ ಮುಗಿಸ್ತು ಜೀವನವನ್ನ, ಹಾಳ ಮಾಡ್ತು ನನ್ನ ಬದುಕನ್ನ ಅಂತ ಎಷ್ಟು ಚೆನ್ನಾಗಿ ಹೇಳಿ. ಎಂಥದರಲ್ಲಿ ಮುಳುಗಿ ಹೋಗ್ತೀವಿ, ಮುಳುಗಿ ಹೋಗ್ತೇವೆ. ಇದು ಮೋಹ ಪಂಕ, ಇದೊಂದು ಬಗೆಯ ರಾಡೆ. ಇದರಾಗ ಮುಳುಗಿ ಬಿಟ್ಟೇವಿ ಗೊತ್ತಾಗದು. ಒಬ್ಬ ಶ್ರೀಮಂತ ನೋಡಬೇಕು ಮನುಷ್ಯನ ಬಯಕೆಗಳು ಭಾವನೆಗಳು ಎದರಲ್ಲಿ ನಾವು ತನ್ಮಯರಾಗ್ತೀವಿ. ಒಂದು ಸಲ ಪ್ರಯಾಣ ಮಾಡ್ತಾ ಇದ್ದ, ಪ್ರಯಾಣ ಮಾಡ್ತಾ ಇದ್ದ, ಅದು ಮಧ್ಯದಲ್ಲಿ ಅರಣ್ಯದ ಭಾಗ. ಈತ ಅರಣ್ಯದ ಮಾರ್ಗದಿಂದ ಆ ಕಡೆ ಹೋಗಬೇಕು. ಪ್ರಯಾಣ ಮಾಡ್ತಾ ಮಾಡ್ತಾ ಅರಣ್ಯ ಎಲ್ಲಿ ಆರಂಭ ಆಗ್ತಿತ್ತೋ ಅಲ್ಲಿಗೆ ಬಂದ. ಅವಾಗ ಸೂರ್ಯ ಮುಳುಗುವ ಹಂತಕ್ಕೆ ಬಂದಿತ್ತ. ಅಲ್ಲಿ ಒಬ್ಬ ಸಂತ ವಾಸ ಮಾಡಿದ್ದ ಅರಣ್ಯದ ಹೊರಭಾಗದಲ್ಲಿ. ಈತ ಬಂದ, ಸಂತರ ಹತ್ತಿರ ಹೋದ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಕೂತ. ಎಲ್ಲಿಗೆ ಹೋಗ್ತೀಯಾ ಅಂತ ಕೇಳಿದರು. ಅರಣ್ಯ ದಾಟಿ ಆಚೆ ಕಡೆ ಹೋಗಬೇಕು, ಅಲ್ಲಿಗೆ ಮುಟ್ಟಬೇಕಾಗಿದೆ ಅಂತ ಹೇಳ್ದ. ಅವಾಗ ಆತ ಹೇಳ್ದ, ಸಂತ ಈಗ ಹೋಗಬೇಡ, ರಾತ್ರಿ ಕಾಲ, ಅರಣ್ಯ ಮೊದಲೇ, ಅಂಥಲ್ಲಿ ನೀನು ಸುರಕ್ಷಿತವಾಗಿ ತಲುಪೋದು ಕಷ್ಟ, ಇಲ್ಲೇ ವಾಸ ಮಾಡು, ಬೆಳಿಗ್ಗೆ ಹೋಗುವೆ ಅಂತೆ ಅಂತ ಹೇಳಿದರು. ಆದರೆ ಕೇಳಬೇಕಲ್ಲ ಮನಸ್ಸು. ಆತ ಹೇಳ್ದ, ಗುರುಗಳೇ ನಾನು ಹೋಗಲೇಬೇಕಾಗಿದೆ, ನಾನು ಅವಶ್ಯ ಹೋಗಬೇಕು, ಹೋದರೆ ಹೋಗು, ನಾನೊಂದು ಎರಡು ಮೂರು ಸಾಮಾನ ಕೊಡ್ತೇನೆ, ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಅದನ್ನು ಬಳಸಿಕೊಂಡು ಹೋಗುವ. ಮೊದಲನೇದ್ದು ಅವರು ಹೇಳಿದರು, ಆ ಕಡೆ ಈ ಕಡೆ ಬಹಳ ನೋಡಕ್ ಹೋಗಬೇಡ, ನೀ ದಾರಿ ಏನು ಹಿಡಿದೆಯಲ್ಲ, ನೇರವಾಗಿ ಹೋ. ಎರಡನೇದ್ದು ಇದೊಂದಿಷ್ಟು ಎಣ್ಣೆ ಕೊಡ್ತೇನೆ, ಇಲ್ಲಿ ಒಂದು ದೀವಟಿಗೆ ಕೊಡ್ತೇನೆ, ದೀವಟಿಗೆ ಉರಿಸು, ಎಣ್ಣೆಯನ್ನ ಬಳಸು. ಆದರೆ ಎಣ್ಣೆ ಎಷ್ಟದ ಅಂದ್ರೆ ನೀ ನೇರವಾಗಿ ಆ ಅರಣ್ಯ ದಾಟಷ್ಟು ಎಣ್ಣೆದ, ನೀ ಎಲ್ಲರ ನಡುವ ಅದನ್ನ ಇದನ್ನ ಮಾಡಕ್ ಹಾದಿ ಅಂದ್ರೆ ಎಣ್ಣೆ ಮುಗೀತದ, ಬದುಕಿನ ಎಣ್ಣೆ. ಅವಾಗ ಅದನ್ನ ತಗೊಂಡ, ಎಣ್ಣೆ ಮುಗಿ ಒಂದು ಕೈಯೊಳಗೆ ಒಂದು ದೀವಟಿಗೆ, ಅದಕ್ಕೆ ಎಣ್ಣೆ ಹಾಕಿ ಅದನ್ನ ಹೊತ್ತಿಸಿ ಗುರು ಕೊಟ್ಟ. ಈತ ತಗೊಂಡು ಹೊರಟ, ಇಳಿದು ಹೋಗ್ತಿದ್ದ. ರಾತ್ರಿ ಆದ್ರೆ ಏನು ಬೆಳಕ, ಯಾವಾಗ ಕೈಯೊಳಗ ಬೆಳಕ, ಆನಂದವಾಗಿ ಹೋಗ್ತಾ ಇತ್ತ, ದಾರಿ ಸಾಕ್ತಾ ಇತ್ತು. ಪ್ರಾಣಿಗಳಿದ್ದು ಅದರ ದೇವಟಿಗೆ ನೋಡಿ ದೂರ ಹೋಗ್ತಿತ್ತು, ಸುರಕ್ಷಿತವಾಗಿತ್ತ. ಹಾದಿಯಿಂದ ಹೋಗುವಾಗ ಸಮೀಪ ಆ ದಾರಿಯ ಮಗ್ಗಲದಲ್ಲಿಯೇ ಏನೋ ಮಿಂಚದಂಗ ಆಗ್ತದ, ಒಮ್ಮೊಮ್ಮೆ ಬದುಕಿನಾಗ ಮಿಂಚದಂಗ ಆಗ್ತದ. ಡಾಲರ್ ಒಮ್ಮೊಮ್ಮೆ ಮಿಂಚ್ತವ, ಬಹಳ ಆಶ್ಚರ್ಯ. ಒಮ್ಮೊಮ್ಮೆ ಪ್ರಶಸ್ತಿಗಳೇ ಮಿಂಚಾಕ್ ಶುರುವಾಗ್ತಾವ, ಹಂಗೆ ಮಿಂಚದಂಗ ಅವ ಅಂದ. ಏನೋ ಅದ ನೋಡಿರೆ ನೋಡ್ಬೇಕು ಅನಿಸ್ತು. ಅವ ಗುರು ಹೇಳಿದ್ದಲ್ಲ ಮರೆತು ಎಣ್ಣೆ ಮಗಿ ಈ ಕಡೆ ದೇವಟಿಗೆ ಉರಿತಾದ ಹಿಡ್ಕೊಂಡು ಹೋಗಿ ನೋಡ್ದ. ಏನದು ಅದು ಒಂದು ಹಂಡೆ, ಒಂದು ದೊಡ್ಡ ಹಂಡೆ ಮ್ಯಾಲ ಕಾಣಕತ್ತದ ನೆಲದಾಗ. ಅವ ಅಂದ ಏನೋ ಇರಬೇಕಿದೆಯಲ್ಲ ಹಂಡೆ ಅದ ಅಂದಾಗ. ಹಂಡೆ ಅಂದ್ರೆ ಗೊತ್ತಾಗ್ತದಲ್ಲ, ದೊಡ್ಡ ಪಾತ್ರೆ. ಏನದ ಅಂತ ಕುತೂಹಲದಿಂದ ಹಿಂಗ ತೆಗೆದ. ಬಂಗಾರದ ನಾಣ್ಯಗಳು, ಬಂಗಾರದ ನಾಣ್ಯ. ಅವಾಗ ಇಷ್ಟು ಸಂತೋಷ ಆಯ್ತು, ಸಿಕ್ತು ಅಂದ. ಶ್ರೀಮಂತ, ಮೊದಲೇ ಶ್ರೀಮಂತ. ಶ್ರೀಮಂತ ಇದರ ಅರ್ಥ ಏನು? ದ ಲವರ್ ಆಫ್ ವೆಲ್ತ್. ಹಣ ಇದ್ದಾವ ಶ್ರೀಮಂತ ಅಲ್ಲ. ಹೂ ಲವ್ಸ್ ವೆಲ್ತ್ ಈಸ್ ರಿಚ್. ಹಿ ಲವ್ಸ್ ವೆಲ್ತ್. ನೋಡ್ದ, ಭಾರಿ ಆನಂದ ಆಯ್ತು, ಬಹಳ ಸಂತೋಷ ಆಯ್ತು. ರಾತ್ರಿ ಒಂದು ವೇಳೆ ಗುರು ನನಗ ಅಲ್ಲೇ ಇಟ್ಕೊಂಡಿದ್ದ ಅಂದ್ರ ಇದನ್ನ ಕಳ್ಕೊತಿದ್ದೆ ಅಂದ. ಅದಕ್ಕೆ ಅವ ಸಂತ. ಸಂತ ಯಾಕೆ ಹೇಳ್ದ ಅಂದ್ರ ನನಗ ಸಿಗಬಾರದು ಅಂತ ಯೋಜನಾ ಹಾಕ್ಯಾನ. ಹಿಂಗ ಮಾಡಿ ಅಲ್ಲಿ ಕೂತ ನೋಡ್ದ. ದೊಡ್ಡದು ಅವನಿಗೆ ಕುತೂಹಲ, ಎಷ್ಟು ಸಿಕ್ತು ಸರಿ, ಎಷ್ಟರೇ ಅದ ಒಳಗ ನಾಣ್ಯ ಅಂತ ನೋಡಬೇಕು ಅಂದ. ಒಳಗೆ ಒಂದೊಂದು ನಾಣ್ಯ ಹೊರಗೆ ತೆಗೆದು ಹಿಂಗಿಟ್ಟ. ಬರೋಬ್ಬರಿ 999 ನಾಣ್ಯಗಳಿದ್ದು ಬಂಗಾರದ್ದು. ಅವ ಅಂದ ಒಂದು ಕಡಿಮೆದಲ್ಲ ಅಂದ. ಬೌತರ ಎಣಸೋದರಲ್ಲಿ ತಪ್ಪಾಗಿರಬೇಕು. ಯಾವಳಿಕ ಎರಡನೇ ಸಲ ಹೊರಗಿಂದ ತೆಗೆದು ಒಳಗೆ ಹಾಕಕ್ ಶುರು ಮಾಡ್ದ. 1, 2, 3 ಬರೋಬ್ಬರಿ ಅದು 98 ಆತು. ಅವ ಅಂದ ಎಲ್ಲೋ ತಪ್ಪಾದ, ಈ ಸಲ ಎಣಿಸಬೇಕು ಅಂದ. ಹಿಂಗ ತೆಗೆದು ಮ್ಯಾಲೆ ಎಣಿಸಾಕ್ ಶುರು ಮಾಡ್ದ. ಬರೋಬ್ಬರಿ 1000 ಇತ್ತು ನಾಣ್ಯ, ಆದರೆ ಎಣ್ಣೆ ಮುಗಿದೋಗಿತ್ತು. ಗೊತ್ತಾಯ್ತಲ್ಲ, 1000 ಸಿಕ್ಕಿತ್ತು ನಾಣ್ಯ, ಆದರೆ ಎಣ್ಣೆ ಮುಗಿದು ಹೋಗಿತ್ತು. ಬಂಗಾರದ ನಾಣ್ಯ ಸಿಕ್ಕಿದ್ದು, ಎಣ್ಣೆ ಮುಗಿದು ಹೋಗಿತ್ತು. ದೇವಟಿಗೆ ಆರ್ತು. ಆತ ಸುತ್ತ ಮುತ್ತ ಪ್ರಾಣಿಗಳು ಇದ್ದುವಲ್ಲ, ಏನ್ ಆನಂದ ಪಟ್ಟು. ಇವನು ಬೆನ್ನತ್ತೆ ಹೊಂಟಿದ್ದು, ಅವು ಇಟ್ಟಿದ್ದು ಗಡಿಗೆಯಲ್ಲಿ. ಮನುಷ್ಯನ ಹಿಡಿಬೇಕಾದ್ರೆ, ಮನುಷ್ಯ ಪ್ರಾಣಿಗಳನ್ನು ಹಿಡಿಬೇಕಾದ್ರೆ ಬಲಿ ಹಾಕ್ತಾನ. ಇವನು ಹಿಡಿಬೇಕಾದ್ರೆ ಏನೂ ಬಲಿ ಹಾಕಬೇಕಾಗಿಲ್ಲ, ಒಂದು ಕೊಡ ಇಟ್ಟರು ಸಾಕು, ಒಂದು ಹಂಡೆ. ಹಂಗ ಮಾಡಿದ್ದು ಮುಗಿತು. ಎಣ್ಣೆ ದೀಪ ಆರ್ತು, ಅವು ಆಕ್ರಮಣ ಮಾಡಿದು ಆಹಾರ ಆಯ್ತು. ಆದ್ರೆ ಗಡಿಗೆ ನಕ್ತು, ಹಂಡೆ ನಕ್ತು. ಮನುಷ್ಯನೇ ಮತ್ತಿನ್ನು ದಾರಿ ಕಾಯ್ತೇನೆ, ಬರ್ತಾರ ಮತ್ತೆ. ಮನುಷ್ಯ ಅನ್ನವನೇ ಹೀಗಿರೋದು. ಆಸಕ್ತಿ, ಅತಿಯಾದ ಆಸಕ್ತಿ, ಮೋಹ, ಅದರಾಗ ಎಣಸೋದರಾಗ ಮಕ್ಕನಾದ ಮಕ್ಕನ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
2: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತಾ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಹೇಗೆ ಸುಖ ದುಃಖಗಳು ಸಾಮಾನ್ಯವಾಗಿ ಈ ಅಹಿಕ ಪ್ರಪಂಚದಲ್ಲಿ ಬರ್ತಾ ಇರುತ್ತೆ, ಇದು ಈ ಅಹಿಕ ಪ್ರಪಂಚದ ಲಕ್ಷಣ, ಅದನ್ನು ಸಹಿಸುವುದನ್ನು ಕಲಿಯಬೇಕು, ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡಂತೆ ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ಆತ್ಮದ ಗಾತ್ರದ ಬಗ್ಗೆ ನಾವು ತಿಳಿದುಕೊಂಡು ಹೇಗೆ ಆತ್ಮವು ಅಣುಸ್ವರೂಪವಾದದ್ದು, ಪರಿಪೂರ್ಣವಾದ ಬುದ್ಧಿಯು ಇದನ್ನು ಕಾಣಬಲ್ಲದು, ಈ ಅಣುಸ್ವರೂಪಿ ಆತ್ಮವು ಐದು ಬಗೆಯ ವಾಯುಗಳಲ್ಲಿ ಪ್ರಾಣ ಅಪಾನ ವ್ಯಾನ ಸಮಾನ ಮತ್ತು ಉದಾನ ತೇಲಾಡುತ್ತಿರುತ್ತದೆ, ಇವುಗಳಲ್ಲಿ ಹೃದಯದಲ್ಲಿ ಮನೆ ಮಾಡಿರುತ್ತದೆ ಮತ್ತು ದೇಹಸ್ಥ ಜೀವಿಗಳಲ್ಲಿ ಇದರ ಪ್ರಭಾವವು ದೇಹದಲ್ಲೆಲ್ಲ ವ್ಯಾಪಿಸಿರುತ್ತದೆ. ಆತ್ಮವು ಐದು ಬಗೆಯ ಭೌತಿಕ ವಾಯುವಿನ ಕಲ್ಮಶದಿಂದ ಶುದ್ಧಿಯಾದಾಗ ಅದರ ಆಧ್ಯಾತ್ಮಿಕ ಪ್ರಭಾವವು ಪ್ರಕಟವಾಗುತ್ತದೆ. ಹಠಯೋಗ ಪದ್ಧತಿಯ ಉದ್ದೇಶವು ಶುದ್ಧ ಆತ್ಮವನ್ನು ಸುತ್ತುವರೆದಿರುವ ಐದು ಬಗೆಯ ವಾಯುಗಳನ್ನು ವಿವಿಧ ಆಸನಗಳ ಮೂಲಕ ನಿಯಂತ್ರಿಸುವುದು. ಇದು ಯಾವುದೇ ಐಹಿಕ ಲಾಭಕ್ಕಾಗಿ ಅಲ್ಲ, ಆದರೆ ಸೂಕ್ಷ್ಮವಾದ ಆತ್ಮವನ್ನು ಭೌತಿಕ ವಾತಾವರಣದ ಗೋಜಿನಿಂದ ಮುಕ್ತಗೊಳಿಸುವುದಕ್ಕಾಗಿ. ಆದ್ದರಿಂದ ಅಣುಸ್ವರೂಪದ ಆತ್ಮದ ರಚನೆಯನ್ನು ಎಲ್ಲ ವೈದಿಕ ಸಾಹಿತ್ಯವು ಒಪ್ಪಿಕೊಳ್ಳುತ್ತದೆ. ಸ್ವಸ್ಥ ಬುದ್ಧಿಯ ಯಾವುದೇ ಮನುಷ್ಯನ ಕಾರ್ಯ ನಿರ್ವಹಣೆಯ ಅನುಭವದಲ್ಲಿಯೂ ಇದು ಗೊತ್ತಾಗುತ್ತದೆ. ಅಣುಸ್ವರೂಪದ ಆತ್ಮದ ಪ್ರಭಾವವು ಯಾವುದೊಂದು ದೇಹವನ್ನೆಲ್ಲ ವ್ಯಾಪಿಸಬಲ್ಲದು. ಮಂಡಕ ಉಪನಿಷತ್ತಿನ ಪ್ರಕಾರ ಅಣುಸ್ವರೂಪಿ ಆತ್ಮವು ಪ್ರತಿ ಜೀವಿಯ ಹೃದಯದಲ್ಲಿ ನೆಲೆಸಿದೆ. ಆತ್ಮದ ಗಾತ್ರವು ಅಹಿಕ ವಿಜ್ಞಾನಿಗಳ ಗ್ರಹಣ ಶಕ್ತಿಯನ್ನು ಮೀರಿರುವುದರಿಂದ ಅವರಲ್ಲಿ ಕೆಲವರು ಆತ್ಮವೇ ಇಲ್ಲ ಎಂದು ಬುದ್ಧಿ ಇಲ್ಲದೆ ಹೇಳುತ್ತಾರೆ. ಪ್ರತ್ಯೇಕವಾದ ಅಣುಸ್ವರೂಪಿಯಾದ ಆತ್ಮವು ಖಂಡಿತವಾಗಿಯೂ ಪರಮಾತ್ಮನೊಂದಿಗೆ ಹೃದಯದಲ್ಲಿ ಇದೆ. ದೇಹದ ಚಲನೆಯ ಎಲ್ಲಾ ಚೈತನ್ಯವು ದೇಹದ ಈ ಭಾಗದಿಂದ ಹರಿದು ಬರುತ್ತದೆ. ಶ್ವಾಸಕೋಶದಿಂದ ಆಮ್ಲಜನಕವನ್ನು ಒಯ್ಯುವ ರಕ್ತ ಕಣಗಳು ಆತ್ಮದಿಂದ ಚೈತನ್ಯವನ್ನು ಪಡೆಯುತ್ತವೆ. ಈ ಸ್ಥಾನದಿಂದ ಆತ್ಮವು ಹೊರಟು ಹೋದಾಗ ರಕ್ತವನ್ನು ಉತ್ಪತ್ತಿ ಮಾಡುವ ಸಂಯೋಜನೆಯ ಕ್ರಿಯೆಯು ನಿಂತು ಹೋಗುತ್ತದೆ. ವೈದ್ಯ ವಿಜ್ಞಾನವು ಕೆಂಪು ರಕ್ತ ಕಣಗಳ ಮಹತ್ವವನ್ನು ಒಪ್ಪುತ್ತದೆ, ಆದರೆ ಆತ್ಮವೇ ಚೈತನ್ಯದ ಮೂಲ ಎಂದು ಕಂಡುಕೊಳ್ಳಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಹೀಗಿದ್ದರೂ ವೈದ್ಯ ವಿಜ್ಞಾನವು ಹೃದಯವೇ ದೇಹದ ಎಲ್ಲಾ ಚೈತನ್ಯಗಳ ಪೀಠ ಎನ್ನುವುದನ್ನು ಒಪ್ಪಿಕೊಳ್ಳುತ್ತದೆ. ಇಂತಹ ಆತ್ಮದ ಅಣು ಅಂಶಗಳನ್ನು ಸೂರ್ಯಪ್ರಕಾಶದ ಸಣ್ಣ ಕಣಗಳಿಗೆ ಹೋಲಿಸಲಾಗಿದೆ. ಸೂರ್ಯಪ್ರಕಾಶದಲ್ಲಿ ಅಸಂಖ್ಯಾತ ಪ್ರಕಾಶಮಯ ಸಣ್ಣ ಕಣಗಳಿವೆ ಅಲ್ವಾ? ಸೊ ಇದೇ ರೀತಿಯಲ್ಲಿ ಪರಮ ಪ್ರಭುವಿನ ಭಿನ್ನಾಂಶಗಳು ಪರಮ ಪ್ರಭುವಿನ ಕಿರಣಗಳ ಅಣುಸ್ವರೂಪದ ಕಿಡಿಗಳು, ಇವಕ್ಕೆ ಪ್ರಭಾ ಎಂದು ಹೆಸರು. ಆದ್ದರಿಂದ ನಾವು ವೈದಿಕ ಜ್ಞಾನವನ್ನು ಅನುಸರಿಸಲಿ ಆಧುನಿಕ ವಿಜ್ಞಾನವನ್ನು ಅನುಸರಿಸಲಿ ದೇಹದಲ್ಲಿ ಆತ್ಮದ ಅಸ್ತಿತ್ವವನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಸೊ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಆತ್ಮವಿಜ್ಞಾನವನ್ನು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಅಂತವಂತ ಇಮೇ ದೇಹ ನಿತ್ಯಾಸ್ಯೋಕ್ತಃ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುಧ್ಯಸ್ವ ಭಾರತ. ಅವಿನಾಶಿಯು ಅಳತೆಗೆ ಸಿಕ್ಕದಿರುವುದು ನಿತ್ಯವೂ ಆದ ಆತ್ಮನ ಅಹಿಕ ದೇಹವು ನಾಶವಾಗಲೇಬೇಕು. ಆದುದರಿಂದ ಭರತ ವಂಶಜನೇ, ಅರ್ಜುನನೇ, ನೀನು ಯುದ್ಧವನ್ನ ಮಾಡು ಅಂತ ಭಗವಂತ ಹೇಳ್ತಾರೆ. ಸೊ ಅಹಿಕ ದೇಹದ ನಾಶವು ಸ್ವಭಾವ ಸಿದ್ಧವಾದದ್ದು, ಅದು ಕೂಡಲೇ ನಾಶವಾಗಬಹುದು, ಒಂದು 100 ವರ್ಷಗಳ ಅನಂತರ ನಶಿಸಬಹುದು. ಯಾವಾಗ ನಾಶವಾಗುತ್ತದೆ ಅನ್ನುವಂಥದ್ದನ್ನ ಯಾರು ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಅದನ್ನು ಅನಿಶ್ಚಿತ ಕಾಲದವರೆಗೆ ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆದರೆ ಆತ್ಮನು ಎಷ್ಟು ಸೂಕ್ಷ್ಮ ಎಂದರೆ ಶತ್ರು ಅದನ್ನು ಕೊಲ್ಲುವುದಿರಲಿ ಅವನಿಗೆ ಅದು ಕಾಣುವುದೂ ಇಲ್ಲ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಅದು ಎಷ್ಟು ಸೂಕ್ಷ್ಮ ಎಂದರೆ ಅದರ ಗಾತ್ರವನ್ನು ಅಳೆಯುವುದು ಹೇಗೆ ಎಂದು ಯಾರಿಗೂ ಗೊತ್ತಿಲ್ಲ. ಜೀವಿಯು ಇರುವ ಸ್ವರೂಪದ ಕಾರಣದಿಂದ ಅದನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ. ಐಹಿಕ ದೇಹವನ್ನು ಬಹುಕಾಲ ಉಳಿಸುವಂತಿಲ್ಲ, ಶಾಶ್ವತವಾಗಿ ರಕ್ಷಿಸುವುದು ಸಾಧ್ಯವಿಲ್ಲ. ಆದುದರಿಂದ ಎರಡು ದೃಷ್ಟಿಗಳಿಂದಲೂ ಶೋಕಕ್ಕೆ ಕಾರಣವೇ ಇಲ್ಲ. ಸಂಪೂರ್ಣ ಆತ್ಮದ ಸೂಕ್ಷ್ಮಾಂಶವು ಅದರ ಕರ್ಮಕ್ಕೆ ಅನುಗುಣವಾಗಿ ಈ ಅಹಿಕ ಶರೀರವನ್ನು ಪಡೆಯುತ್ತದೆ. ಆದುದರಿಂದ ಧಾರ್ಮಿಕ ಸೂತ್ರಗಳ ಅನುಷ್ಠಾನದ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು. ವೇದಾಂತ ಸೂತ್ರಗಳಲ್ಲಿ ಜೀವಿಗೆ ಬೆಳಕನ್ನು ಗುಣವನ್ನಾಗಿ ಹೇಳಲಾಗಿದೆ, ಏಕೆಂದರೆ ಅದು ಪರಮಜ್ಯೋತಿಯ ವಿಭಿನ್ನಾಂಶ. ಸೂರ್ಯಪ್ರಕಾಶವು ಇಡೀ ವಿಶ್ವವನ್ನು ಪಾಲಿಸುವಂತೆ

ಆತ್ಮದ ಪ್ರಕಾಶವು ಈ ಐಹಿಕ ಶರೀರವನ್ನು ಪಾಲಿಸುತ್ತದೆ. ಆತ್ಮವು ಐಹಿಕ ದೇಹವನ್ನು ತ್ಯಜಿಸುತ್ತಲೇ ದೇಹವು ಕೊಳೆಯಲು ಪ್ರಾರಂಭಿಸುತ್ತದೆ. ಆದುದರಿಂದ ಈ ದೇಹವನ್ನು ಪಾಲಿಸುವುದು ಆತ್ಮ ಅನ್ನೋದನ್ನ ನಾವು ತಿಳಿದುಕೊಳ್ಳಬೇಕು. ಇಲ್ಲಿಗ ಧಾರ್ಮಿಕ ಗುರಿಯನ್ನು ಐಹಿಕ ಮತ್ತು ಶಾರೀರಿಕ ಕಾರಣಗಳಿಗಾಗಿ ಬಲಿ ಕೊಡದೆ ಯುದ್ಧ ಮಾಡಬೇಕೆನ್ನುವುದು ಅರ್ಜುನನಿಗೆ ಶ್ರೀಕೃಷ್ಣನಿಂದ ದೊರೆತ ಉಪದೇಶ.

ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದು ಇಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ಗುಣಾತ್ಮಕವಾಗಿ ಪರಮಾತ್ಮನ ಸೂಕ್ಷ್ಮವಾದ ಅಣುಸ್ವರೂಪದ ಭಾಗಾಂಶವು ಪರಮ ಪ್ರಭುವಿನೊಡನೆ ಒಂದಾಗಿದೆ. ದೇಹವು ಬದಲಾವಣೆ ಹೊಂದುವಂತೆ ಅದು ಬದಲಾವಣೆ ಹೊಂದುವುದಿಲ್ಲ. ದೇಹಕ್ಕೆ ಆರು ಬಗೆಯ ಪರಿವರ್ತನೆಗಳುಂಟು. ಅದು ತಾಯಿಯ ಗರ್ಭದಲ್ಲಿ ಹುಟ್ಟುತ್ತದೆ, ಸ್ವಲ್ಪ ಕಾಲ ಇರುತ್ತದೆ, ಬೆಳೆಯುತ್ತದೆ, ಕೆಲವು ಪರಿಣಾಮಗಳನ್ನು ಮಾಡುತ್ತದೆ, ಕ್ರಮೇಣ ಕ್ಷೀಣಿಸುತ್ತದೆ. ಕಟ್ಟ ಕಡೆಗೆ ಮಾಯವಾಗಿ ಜನ ಅದನ್ನು ಮರೆತು ಬಿಡುತ್ತಾರೆ. ಆದರೆ ಆತ್ಮವು ಇಂತಹ ಪರಿವರ್ತನೆಗೆ ಒಳಪಡುವುದಿಲ್ಲ. ಆತ್ಮವು ಹುಟ್ಟುವುದಿಲ್ಲ, ಅದು ಒಂದು ಐಹಿಕ ದೇಹವನ್ನು ಧರಿಸುವುದರಿಂದ ದೇಹವು ಜನ್ಮ ತಾಳುತ್ತದೆ. ಆತ್ಮವು ಅಲ್ಲಿ ಹುಟ್ಟುವುದಿಲ್ಲ, ಸಾಯುವುದೂ ಇಲ್ಲ. ಹುಟ್ಟಿದುದೆಲ್ಲ ಸಾಯಲೇಬೇಕು. ಆತ್ಮಕ್ಕೆ ಹುಟ್ಟು ಎನ್ನುವುದಿಲ್ಲ, ಆದುದರಿಂದ ಅದಕ್ಕೆ ಭೂತ, ವರ್ತಮಾನ ಮತ್ತು ಭವಿಷ್ಯ ಎಂಬುದಿಲ್ಲ. ಆತ್ಮವು ನಿತ್ಯವಾದದ್ದು, ಶಾಶ್ವತವಾದದ್ದು ಮತ್ತು ಪುರಾತನವಾದದ್ದು. ಈಗ ನಾವು ಈ ದೇಹವಲ್ಲ ಆತ್ಮ ಅನ್ನೋದನ್ನು ನಾವು ತಿಳಿದುಕೊಂಡು, ನಮಗೆ ಹುಟ್ಟಿಲ್ಲ, ನಮಗೆ ಸಾವು ಅನ್ನುವಂಥದ್ದು ಇಲ್ಲ. ಆದರೂ ಯಾಕೆ ಇಲ್ಲಿ ಹುಟ್ಟು ಸಾವು ಅನ್ನುವಂಥದ್ದು ಇದೆ? ಅದು ಕೇವಲ ಈ ದೇಹಕ್ಕೆ ಮಾತ್ರ. ನಾವು ನಿತ್ಯ, ನಾವು ಶಾಶ್ವತ ಅಂತ ನಮ್ಮ ಬಗ್ಗೆಯೇ ನಾವು ತಿಳಿದುಕೊಂಡಾಗ ನಮ್ಮಲ್ಲಿ ಎಷ್ಟೊಂದು ಆತ್ಮವಿಶ್ವಾಸ ಮೂಡುತ್ತದಲ್ವ? ನಾವು ಪರಮಾತ್ಮನ ಅಂಶ, ನಾವು ಸಾಯಬೇಕಾಗಿಲ್ಲ, ನಾವು ಹುಟ್ಟಬೇಕಾಗಿಲ್ಲ ಅಂತ ನಾವು ತಿಳಿದುಕೊಂಡಾಗ, ಅದರಿಂದ ಈ ಭಗವದ್ಗೀತೆಯ ಜ್ಞಾನ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಯಾಕೆಂದರೆ ನಮಗೆ ನಮ್ಮ ನಿಜವಾದ ಸ್ವರೂಪ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ನಾನು ಶಾಶ್ವತ, ಯಾಕೆಂದರೆ ನಾನು ಆತ್ಮ. ಈ ದೇಹ ಈ ಜನ್ಮದಲ್ಲಿ ನನಗೆ ಸಿಕ್ಕಿದೆ ಆತ್ಮ ಅನ್ನುವಂಥದ್ದು, ಮತ್ತೆ ಅದು ಮುಂದುವರಿಯುತ್ತದೆ. ಆದ್ದರಿಂದ ಸೊ ಯಾಕೆ ನಮಗೆ ಈಗ ಇಲ್ಲಿ ಯಾರಿಗೂ ಸಾವು ಅನ್ನೋದು ಬೇಕಾಗಿಲ್ಲ ಅಲ್ವಾ? ಯಾರಿಗೂ ಮುಪ್ಪು ಬೇಕಾಗಿಲ್ಲ, ಸಾವು ಬೇಕಾಗಿಲ್ಲ. ಆದರೂ ಸಾವು ಅನ್ನುವಂಥದ್ದು ಬರುತ್ತದೆ. ಯಾಕೆ ನಮಗೆ ಸಾವು ಅನ್ನುವಂಥದ್ದು ಬೇಕಾಗಿಲ್ಲ? ಯಾಕೆ ಯಾರು ಸಾಯೋದನ್ನು ಇಷ್ಟಪಡುವುದಿಲ್ಲ? ಯಾಕೆಂದರೆ ನಮ್ಮ ನಿಜವಾದ ಸ್ವರೂಪ ಅದು, ನಾವು ಆತ್ಮ. ಆದರೆ ಈ ಐಹಿಕ ಪ್ರಪಂಚದಲ್ಲಿ ಬಂದು ನಾವು ಈ ಥರ ಒಂದು ದೇಹವನ್ನು ಬದಲಾಯಿಸುವಂಥ ಪ್ರಕ್ರಿಯೆಯಲ್ಲಿ ನಾವು ತೊಡಗಿದ್ದೇವೆ, ಅದು ನಮ್ಮ ಕರ್ಮಗಳ ಪ್ರಕಾರ. ಆದ್ದರಿಂದ ಇಲ್ಲಿ ಈ ಭಗವದ್ಗೀತೆಯ ಜ್ಞಾನವನ್ನು ನಾವು ಸರಿಯಾಗಿ ತಿಳಿದುಕೊಂಡಾಗ ನಮಗೆ ಹುಟ್ಟು ಅಂದರೇನು, ಸಾವು ಅಂದರೇನು, ನಾನು ಯಾರು, ನಾನು ಶಾಶ್ವತ, ನಾನು ನಿತ್ಯ, ನನಗೆ ಹುಟ್ಟಿಲ್ಲ ಅಂತ ನಾವು ತಿಳಿದುಕೊಂಡಾಗ ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದನ್ನು ಅಂಥದ್ದು ಮೂಡಿಸುತ್ತದೆ. ಸೊ ಭಗವದ್ಗೀತೆಯ ಉದ್ದಕ್ಕೂ ಅರ್ಜುನನನ್ನು ಕೃಷ್ಣ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಕೌಂತೇಯ, ಪರಂತಪ, ಶತ್ರುಗಳನ್ನು ದಮನ ಮಾಡುವವನೇ, ಹೀಗೆ ಹಲವಾರು ಹೆಸರುಗಳಿಂದ ಯಾಕೆ ಕರೀತಾರೆ ಅರ್ಜುನನನ್ನು ಭಗವಂತ? ಯಾಕೆಂದರೆ ಇಲ್ಲಿ ಅರ್ಜುನನ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕಾರ್ಯವನ್ನು ಭಗವಂತ ಮಾಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನೀನು ಆತ್ಮ ಅನ್ನೋದನ್ನು ಅರ್ಜುನನಿಗೆ ಭಗವಂತ ಹೇಳಿದರು. ಅದಾದಮೇಲೆ ನೀನು ಪರಾಕ್ರಮಿ, ನೀನು ಶತ್ರುಗಳ ದಮನ ಮಾಡುವವನು, ನೀನು ಧನಂಜಯ, ನೀನು ಕೌಂತೇಯ, ನೀನು ಪಾಂಡವರಲ್ಲೇ ನೀನು ಶ್ರೇಷ್ಠನಾದವನು, ನೀನು ಪುರುಷರ್ಷಭ, ನೀನು ಪುರುಷರಲ್ಲೇ ಶ್ರೇಷ್ಠನಾದವನು. ಹೀಗೆ ಭಗವಂತ ಹಲವಾರು ಹೆಸರುಗಳಿಂದ ಅರ್ಜುನನನ್ನು ಕರೀತಾ ಕರೀತಾ, ಅರ್ಜುನನನ್ನು ಹೊಗಳ್ತಾ ಹೊಗಳ್ತಾ ಅರ್ಜುನನ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಯಾಕೆಂದರೆ ಅರ್ಜುನ ಈಗ ತನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದಾನೆ, ಏನು ಮಾಡಬೇಕಂತೇಳಿ ತೋಚ್ತಾ ಇಲ್ಲ. ಇಲ್ಲಿ ಈಗ ಯುದ್ಧ ಮಾಡುವಂಥದ್ದು ಅರ್ಜುನನ ಕರ್ತವ್ಯ ಅನ್ನೋದನ್ನು ಇಲ್ಲಿ ಭಗವಂತ ಒತ್ತಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಧರ್ಮದ ಸ್ಥಾಪನೆಗೆ ಕೆಲವೊಂದು ಬಾರಿ ಹಿಂಸೆಯ ಅವಶ್ಯಕತೆ ಇದೆ. ಆದ್ದರಿಂದ ಇಲ್ಲಿ ಯುದ್ಧ ಮಾಡುವುದೇ ಸರಿಯಾದಂತಹ ನಿರ್ಧಾರ ಇಲ್ಲಿ. ಯಾಕೆಂದರೆ ನೀನು ಇಲ್ಲಿ ಇವರನ್ನು ಕೊಲ್ತಿ ಅಂತ ಅಂದ್ಕೊಂಡ್ರೆ ಕೂಡ ನೀನು ಕೊಂದ ಹಾಗೆ ಆಗುವುದಿಲ್ಲ. ಯಾಕೆಂದರೆ ಇವರನ್ನೆಲ್ಲ ದೇಹ ಅಂತ ಗುರುತಿಸಿಕೊಂಡ್ರೆ ಕೂಡ ಸತ್ತ ನಂತರ ಈ ದೇಹ ಇಲ್ಲಿ ಇರುತ್ತದೆ. ಇವರನ್ನು ಆತ್ಮ ಅಂತ ಗುರುತಿಸಿಕೊಂಡ್ರೆ ಕೂಡ ನೀನು ಶೋಕಿಸುವುದಕ್ಕೆ ಕಾರಣ ಇಲ್ಲ. ಯಾಕೆಂದರೆ ಆತ್ಮವನ್ನು ನೀನು ಕಂಡಿಲ್ಲ ಅರ್ಜುನ. ಯುದ್ಧ ಮಾಡುವುದು ನಿನ್ನ ಕರ್ತವ್ಯ, ಕ್ಷತ್ರಿಯನಾದವನು ನೀನು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಬೇಕು ಅನ್ನೋದನ್ನು ಇಲ್ಲಿ ಭಗವಂತ ಅರ್ಜುನನಿಗೆ ಒತ್ತಿ ಹೇಳ್ತಾ ಇದ್ದಾರೆ.

0: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.
1: ವೇಣುಧೂಣಿ 90.4 FM KLE ಕನಸು ತುಂಬಿ ಐಕತ ಆಹಾತ್. ಸಂಸ್ಕೃತ ವದಾಮಹ ಹಾ ಕಾರ್ಯಕ್ರಮ ಐಕಣ್ಯಾಚಿ ವೇಳ ಝಾಲಿಯೆ. ಮನೀಷಾ ತುಮಚ್ಯಾ ಸೋಬತ ಆಹೆ. ಹಾ ಪ್ರೋಗ್ರಾಮ್ ಆಪಣ ಐಕಣಾರ ಆಹೋತ್ ಚಾರುಹಾಸಿನಿ ಭಾವೆ ಯಾಂಚ್ಯಾ ಸೋಬತ್.
2: ನಮೋ ನಮಃ. ವಯಂ ಶೃಣ್ವಂತಹ ಸ್ಮಃ ವೇಣುಧ್ವನಿಹಿ FM 90.4 KLE ಕನಸು. ಸಂಸ್ಕೃತಂ ವದಾಮಃ ಕಾರ್ಯಕ್ರಮೇ ಸರ್ವೇಷಾಂ ಸ್ವಾಗತಂ. ಅಹಂ ಅಸ್ಮಿ ಚಾರುಹಾಸಿನಿ ಭಾವೆ. ಪ್ರಥಮಂ ಪ್ರಾರ್ಥನಾಂ ವದಾಮಃ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಇಂದಿನ ವಿಷಯ ತಜ್ಞರು ಡಾಕ್ಟರ್ ವಿಶ್ವನಾಥ್ ವಸೈದಾರ್.
1: ಕಫ ಡಾಮಿನೆಂಟ್ ಕಾಲ, ಎಲ್ಲಿ ಯಾವಾಗ ಕಫವನ್ನು ಹೆಚ್ಚಾಗುವ ಕಾಲ ಇದೆಯಲ್ಲ, ವಸಂತ ಋತುದಲ್ಲಿ ಅಟ್ಯಾಕ್ ಹೆಚ್ಚಾಗಬಹುದು. ಕ್ಲೌಡಿ ಡೇಸ್, ರೇನಿ ಸೀಸನ್ ಅಂಡ್ ಕ್ಲೌಡ್, ರೇನ್ ತುಂಬಾ ಇದ್ರೆ ಆಗುದಿಲ್ಲ, ಕ್ಲೌಡ್ ಆದಾಗ ತುಂಬಾ ಅಟ್ಯಾಕ್. ಸೆಕೆಂಡ್, ಊಟ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಕಫ ಕಾಲ. ಅದು ನಮ್ಮ ಆಯುರ್ವೇದ ಪ್ರಕಾರ ಉಂಡ ಇಮಿಡಿಯೇಟ್ಲಿ ಉಂಡ ತಕ್ಷಣ ಕಫ. ಇನ್ನೊಂದು ನಿಧಾನ ಅವ್ರು ಏನ್ ಮಾಡ್ತಾರೆ, ಉಂಡು 10 ನಿಮಿಷ ಅಥವಾ 5 ನಿಮಿಷದಲ್ಲಿ ಮಲಗಿ ಬಿಡ್ತಾರೆ, ಇನ್ನೂ 100% ಅಸಮಾಟಕ್. ಅದಕ್ಕೆ ನಾನು ಐ ಅಪ್ರಿಷಿಯೇಟ್ ಜೈನ್ ಕಮ್ಯುನಿಟಿ ಪೀಪಲ್ ಫಾರ್ ದಿಸ್. ಸೂರ್ಯ ಮುಣುಗೋಕ್ಕಿಂತ ಮುಂಚೆ ಊಟ ಮಾಡಿಬಿಡ್ತಾರೆ, ರಾತ್ರಿದು. ಸಂಜೆ ಕಾಲ ಶೀತಕಾಲ ಅಲ್ಲ, ಸೊ ಸೂರ್ಯ ಮುಣುಗೋಕ್ಕಿಂತ ಮುಂಚೆನ ಊಟ ಮಾಡಿ. ಕಾನ್ಸೆಪ್ಟ್ ಏನು, ಊಟ ಮಾಡಿ 2-3 ಗಂಟೆ ಆದ್ಮೇಲೆ ಮಲಗಬೇಕು. ಇಮಿಡಿಯೇಟ್ಲಿ ಉಂಡು ಮಲಗಿದ್ರೆ ಕಫ ಕಾಲ ಹೆಚ್ಚಾಗಿ ಕಫ ದುಷ್ಟಿಯಾಗಿ 100% ಆದಿದ್ರು. ಒಂದೇ ಅಸ್ತಮಾ ಅಲ್ಲ, ಇವನ್ ಡಯಾಬಿಟಿಸ್ ಬರೀ. ಈಗ ನಾವು ಡೇಸ್ ಅವ್ರು ಹೇಳ್ತಾರೆ, ಉಂಡು ನೀವು ರೆಡಿ ಇಟ್ಟು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲೆ ಮಾಡಿ ಮೇಲೆ ವೈದ್ಯನ ಮಿಂಡದ. ಅರ್ಥ ಏನು, ಉಂಡು 100 ಅಡಿ ಇಟ್ಟು. ಇದರ ಅರ್ಥ, ಈಗ ನೀವು ಲೇಟೆಸ್ಟ್ ಮಾಡರ್ನ್ ಎಕ್ಸಸೈಸ್, ಹ್ಯಾವ್ ಫುಡ್ ಅಂಡ್ ವಾಕ್ ಫಾರ್ 15 ಮಿನಿಟ್ಸ್, ನೀವು ಲೇಟೆಸ್ಟ್ ಟ್ರೆಂಡ್. ಇದೇ ರೀತಿ ನಾವು ಊಟ ಮಾಡಿ ರೆಸ್ಟ್ ಮಾಡಬಾರ್ದು. ಮ್ಯಾಕ್ಸಿಮಮ್ 15-20 ನಿಮಿಷ ಕುತ್ಕೊಂಡು ಒಂದು 20 ನಿಮಿಷ ನಡಿಬೇಕು. ಸೊ ಅವಾಗ ಯಾವುದೇ ರೋಗವು, ಇದೊಂದೇ ಅಲ್ಲ, ಯಾವುದೇ ರೋಗಕ್ಕೆ ನಾವು ಕಾರಣಭೂತರ ಆಗುದಿಲ್ಲ. ಹಾಗೆ ಅರ್ಲಿ ಡಿನ್ನರ್ ಇಸ್ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಅಸ್ತಮಾ ಪೇಷಂಟ್. ಅಥವಾ ಸೀಸನಲ್ ಚೇಂಜಸ್, ಈಗ ನಮಗೆ ಈ ಬೇಸಿಗೆಗಾಲದಿಂದ ಮಳೆಗಾಲ ಹೋಗೋ 15 ದಿವಸ ಇರ್ತದೆ, ಅದು ಋತು ಸಂಧಿ ಅಂತೀವಿ. ಆ ಸಂಧಿಯಲ್ಲಿ ನಾವು ಅಡ್ಯಾಪ್ಟೆಬಿಲಿಟಿ, ನಮ್ಮದೇ ಆದ ನಾವು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡ್ರೆ ಈ ರೋಗವನ್ನು ಎಷ್ಟೋ ರೀತಿಯಾಗಿ ಅವಾಯ್ಡ್ ಮಾಡೋದು. ಕೃತ್ರಿಮ ಗುಣೋಪದಾನಾಥ ಅಂತ ಹೇಳ್ತು, ಆರ್ಟಿಫಿಷಿಯಲ್ ಎನ್ವೈರನ್ಮೆಂಟ್ ನಾವೇ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿದ್ದು ಬಿಡೋದು. ಸೊ ನಮಗೆ ತೊಂದರೆ ಆಗಿದ್ದು ಗೊತ್ತೇ ಆಗಬಾರ್ದು ಬಾಡಿಗೆ. ನಾನು ಹೇಳಿದೆ, ದಿನದ 24 ತಾಸದಲ್ಲಿ 15 ಡಿಗ್ರಿಗಿಂತ ಫ್ಲಕ್ಚುಯೇಷನ್ ಆಗೋ ಟೆಂಪರೇಚರ್ ನಾವು ಇರಬಾರ್ದು. ನೀವು ಹೋದ್ರೆ ಹಿಮಾಲಯದಲ್ಲಿ ಇರಿ, ಅವ್ರಿಗೆ ಯಾವತ್ತು ಮೈನಸ್ ಅಲ್ಲೇ ಇರ್ತಾರೆ, ಬಟ್ ನಮ್ದು ಆಗಲ್ಲ. ನಾವು ಒಮ್ಮೆ 10-12 ಬರ್ತದೆ ನೈಟ್ಗೆ, ಬೆಳಿಗ್ಗೆ ನೆಕ್ಸ್ಟ್ ಡೇ 35, ನಾವು ರೈಟ್ ನೌ ದ ಸೇಮ್ ಸಿಚುವೇಶನ್ ಇನ್ ಬೆಲ್ಗಾಮ್. ಸೊ ಈ ರೀತಿ ಆದಾಗ ಈಗ ರೆಸ್ಪಿರೇಟರಿ ಇನ್ಫೆಕ್ಷನ್ ಹೆಚ್ಚಾಗ್ತದೆ, ಈ ರೀತಿ ಆಗಬಾರ್ದು. ಅಂತ ಫ್ಲಕ್ಚುಯೇಷನ್ ಟೈಮಿಂಗ್ ಅನ್ನ ನೋಡಿಕೊಂಡು ಮಾಡಬೇಕು. ಜೀವನ ಶೈಲಿ ಆಹಾರ ಪದ್ಧತಿ ಒಂದು ಅದೊಂದು ದಿನದ ಮಾತ್ರ ಆಗ್ತದೆ, ಬಟ್ ಈ ಅಸ್ತಮಾ ರಿಲೇಟೆಡ್ ನಮಗೆ ಅಸ್ತಮಾ ಬರ್ತಾ ಇದೆ, ಯಾವುದರಿಂದ ಅಲರ್ಜಿ ಇದೆ ಅನ್ನೋದು ಒಂದು ಐಡೆಂಟಿಫೈ ಮಾಡ್ಕೋಬೇಕು. ಕಫಕರ ಆಹಾರ ತಿನ್ನಬೇಡಿ ಅಂತ ಹೇಳಿದ್ರೆ, ತಿಂದ್ರೆ ವ್ಯಾಯಾಮ ಮಾಡೋದು ಇಂಪಾರ್ಟೆಂಟ್. ಅಂದ್ರೆ ವ್ಯಾಯಾಮ ಅಂದ್ರೆ ನಡೆದಾಡಿ ಅದನ್ನು ಖರ್ಚು ಮಾಡಬೇಕು. ಮತ್ತೆ ಆಲ್ ಪ್ರಿಸರ್ವೇಟಿವ್ ಅಂಡ್ ರೆಡಿಮೇಡ್ ಫುಡ್ ಆರ್ ದಿ ಟಾಕ್ಸಿಕ್, ಯಾಕಂದ್ರೆ ಅವನಿಗೆ ದುಡ್ಡು ಗಳಿಸಬೇಕು, ನೀವು ಟೇಸ್ಟ್ ಮಾಡಬೇಕು. ಹೊರಗಡೆ ಫುಡ್ ಮೇಜರ್ ಕಾಂಪ್ಲಿಕೇಶನ್ಸ್, ಎಲ್ಲದರಲ್ಲಿ ಪ್ರಿಸರ್ವೇಟಿವ್ ಇರ್ತದೆ, ಎಲ್ಲ ಪ್ರಿಸರ್ವೇಟಿವ್ ನಾವು ಗೊತ್ತಾಗದೆ ತಿಂತೀವಿ. ಮತ್ತೆ ಕುಕ್ ಮಾಡೋ ಮೆಥಡ್ ತುಂಬಾ ರಾಂಗ್ ಇದೆ. ಈಗ ಹನಿಯನ್ನ ಬಿಸಿ ಮಾಡಬಾರ್ದು, ಜೇನುತುಪ್ಪವನ್ನ ಬಿಸಿ ಮಾಡಬಾರ್ದು, ಅದನ್ನು ಬಿಸಿ ಮಾಡಿ ತಿಂದ್ರೆ ರೋಗ. ಇಮಿಡಿಯೇಟ್ಲಿ ಊಟ ಬಿಸಿ ಬಿಸಿ ಊಟ ಮಾಡಿ ಮೇಲೆ ಐಸ್ ಕ್ರೀಮ್ ತಿನ್ನೋದು, ಅದು ಒಂದು ಅಸ್ತಮಾಗೆ ನಿಧಾನ. ಸೊ ಇಂಥ ವಿರುದ್ಧ ಆಹಾರ ಪದ್ಧತಿಗಳು, ಹಾಲು ಮತ್ತು ಮೀನು ಒಂದೇ ಊಟದಲ್ಲಿ ತಿನ್ನಬಾರ್ದು, ಇಂಥ ಕೆಲವೊಂದು ಇದೆ. ಸಂಸ್ಕಾರ ವಿರುದ್ಧ ಮತ್ತೆ ಸಂಯೋಗ ವಿರುದ್ಧ ಅಂತ ಹೇಳ್ತೀವಿ. ಮೊಸರು ಮತ್ತು ಜೇನು ಮತ್ತು ತುಪ್ಪವನ್ನು ಇಕ್ವಲ್ ಕ್ವಾಂಟಿಟಿ ಆದರೆ ಪಾಯ್ಸನ್, ಇಟ್ ಲ್ಯಾಕ್ಟ್ ಆಸ್ ಅ ಪಾಯ್ಸನ್. ಅದರಿಂದ ಹಾಗೆ ಸಂಯೋಗ ವಿರುದ್ಧ ಯಾವ್ದನ್ನ ಯಾವ್ದಕ್ಕೆ ಮಿಕ್ಸ್ ಮಾಡಬಾರ್ದು. ಈಗ ನೋಡಿ, ಎಲ್ಲ ಮಿಲ್ಕ್ ಶೇಕ್, ಐ ಥಿಂಕ್ ಐ ಟೆಲ್ ಯು, ಮಿಲ್ಕ್ ಶೇಕ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪಾಯ್ಸನ್ ಫಾರ್ ಆಲ್ ದ ಡಿಸೀಸ್. ನಮ್ಮ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಯಾವ ಹಣ್ಣು ಮತ್ತು ಹಾಲನ್ನ ಮಿಕ್ಸ್ ಮಾಡಬಾರ್ದು, ಎಕ್ಸೆಪ್ಟ್ ಓನ್ಲಿ ಒನ್ ಫುಡ್ ಅನ್ನ ಅಲೋ ಮಾಡಿದ್ದು, ಅದು ಮ್ಯಾಂಗೋ. ಹಾಲಿನ ಜೊತೆಗೆ ಅದು ಸ್ವೀಟ್ ಇರಬೇಕು, ಹುಳಿ ಇದ್ರೆ ಅದು ಮಿಕ್ಸ್ಲೇ ಮಾಡಲೇಬಾರದು. ಸೊ ನಿಮ್ಮ ಮನೆಯಲ್ಲಿ ಹಾಲು ಕಾಸಬೇಕಾದ್ರೆ ನಾವು ಎಷ್ಟು ಕಾಜಿ ಮಾಡ್ತೀವಿ, ಏನು ಬೀಳಬಾರ್ದಂತ. ಬಟ್ ಹೊಟ್ಟೆಯಲ್ಲಿ ಹಾಕುವಾಗ ಅನ್ನ ಸಾರು ಹಾಲು ಮಿಕ್ಸ್ ಮಾಡಿ ಹಾಕ್ತೀವಿ, ದಟ್ ಈಸ್ ಒನ್ ಆಫ್ ದ ಕಾಸ್. ಹಾಲು ಹಣ್ಣು ಎಲ್ಲ ಪಂಚಾಮೃತ ಅಂತ ಹೇಳ್ತಾರೆ, ಸ್ವಾಮಿಗಳನ್ನ ಕೇಳಿ, ಪಂಚಾಮೃತದಲ್ಲಿ ಬಾಳೆಹಣ್ಣು ಇಲ್ಲವೇ ಇಲ್ಲ. ಇವರು ಆಮೇಲೆ ಟೇಸ್ಟಿಗೆ ಹಾಕಿರೋದು, ಅದನ್ನ ದಿನ ತಿನ್ನೋರಿಗೆ ರೋಗ ಬರೋದು. ಪಂಚಾಮೃತ ಬಾಳೆಹಣ್ಣು ಹಾಲನ್ನ ಮಿಕ್ಸ್ ಮಾಡಬಾರ್ದು. ಯಾವ್ದು ಫ್ರೂಟ್, ಸ್ಟ್ರಾಬೆರಿ ಮಿಲ್ಕ್ ಶೇಕ್, ತುಂಬಾ ಹುಳಿ ಇರ್ತದೆ, ಹಾಲು ಹೊಡಿದ ಹೊಟ್ಟೆ ಒಳಗಡೆ ಹೋಗಿ ಪ್ರೊಸೆಸ್ ವಿಲ್ ಸ್ಟಾರ್ಟ್. ಸೊ ಅಂತ ಆಹಾರನ ಅವಾಯ್ಡ್ ಮಾಡೋದ್ರಿಂದ ನನಗೆ ಅನ್ಸ್ಬಿಟ್ಟು ಈ ರಿಲೇಟೆಡ್ ಡಿಸಾರ್ಡರ್ ಬರೋದು ಕಡಿಮೆ. ಅಸ್ತಮಾ ರಿಲೇಟೆಡ್ ಶ್ವಾಸಕೋಶದ ಪ್ರಾಣವಾಸತ್ವ ದೃಷ್ಟಿ ಅನ್ನದೇ ಅವಾಯ್ಡ್ ಮಾಡೋಕ್ಕೆ ನೀವು ಒಂದು ಒಳ್ಳೆಯ ದಿನನಿತ್ಯದ ದಿನಚರ್ಯ ಅಂತೀವಲ್ಲ, ಆ ದಿನಚರ್ಯದವನ್ನು ಫಾಲೋ ಮಾಡಿ, ಎಷ್ಟು ಗಂಟೆಗೆ ಏಳಬೇಕು, ಎಷ್ಟು ಗಂಟೆಗೆ ಮಲಗಬೇಕು ಇಂಪಾರ್ಟೆಂಟ್. ಯಾವಾಗ ನಮ್ದು ಎವ್ರಿ ಡೇ ಎದ್ದ ಮೇಲೆ ನಮ್ಮ ಬೌಲಿ ವ್ಯಾಕೇಶನ್ ಆಗಿದೆ ಇಲ್ಲ, ಇಂಪಾರ್ಟೆಂಟ್ ಇದು ದಿನ. ಅದನ್ನು ಮಾಡೋದ್ರಿಂದ ಮತ್ತು ನಾವು ಮನೆಯಲ್ಲಿ ಮಾಡಿದ ಆಹಾರವನ್ನು ನಾವೇ ನೇಚರ್ ಹೇಗೆ ಕೊಟ್ಟಿದೆ ಅದೇ ರೀತಿ, ಮತ್ತು ಸೀಸನಲ್ ಫ್ರೂಟ್ಸ್, ಸೀಸನಲ್ ಗ್ರೇನ್ಸ್, ಸೀಸನಲ್ ಫುಡ್ ತಿನ್ನೋದ್ರಿಂದ ಯಾವ ರೋಗ ಬರುವುದಿಲ್ಲ. ನಾವು ಮಿಥ್ಯ ಆಹಾರ ಮಾಡಿದರೆ ಅಪತ್ಯ ನಿಮಿತ್ತ ನಾವೆಲ್ಲ ತಪ್ಪು ಮಾಡ್ತಾ ಹೋದರೆ ಈ ರೋಗಕ್ಕೆ ನಾವೇ ಕಾರಣರಾಗ್ತೀವಿ. ಸೊ ಅಸ್ತಮಾ ಕೇರ್ ಫಾರ್ ಆಲ್ ಅಂತ ಇದೆಯಲ್ಲ, ಇವನ್ ಚಿಕ್ಕ ಮಕ್ಕಳಿಗೆ ಈ ಪ್ರಿಸರ್ವ್ ಫುಡ್ ಚಾಕ್ಲೇಟ್ಸ್ ಇವನ್ನ ಬಿಟ್ಟರೆ ಅವರಿಗೂ ತುಂಬ, ನನ್ನ ಮಗು ಹಾಲು ಕುಡಿತಲ್ಲ, ಟೆನ್ಷನ್ ತಗೋಬೇಡ್ರಿ. ನೀವು ಹಾಲೇ ಕುಡಿಸೋ ಪ್ರೀತಿ ಇದ್ರೆ ಜವಾರಿ ಆಕಳದ ಹಾಲನ್ನು ನೀವೇ ಕಟ್ಟಿದ್ರೆ ತಂದು ಕುಡಿಸಿದ್ರೆ ನನಗೆ ಅನ್ಸ್ಬಿಟ್ಟು ತೊಂದರೆ ಆಗೋದಿಲ್ಲ. ಮಿಲ್ಕ್ ಇಸ್ ದ ಮೇಜರ್ ಪಾಯ್ಸನ್ ವಿಚ್ ಇಸ್ ನೌ ಸ್ಪಾಯ್ಲಿಂಗ್. ಈ ಕಿವಿ ಮತ್ತು ಆಹಾರದಿಂದವೇ ಎಷ್ಟೋ ರೋಗಗಳನ್ನ ನಾವು ಒಳಗಡೆ ಬರಮಾಡಿದ್ದೇವೆ. ಆಹಾರದಲ್ಲೇ ತಿದ್ದುಪಡಿ ಆದರೆ ಯಾರಿಗೂ ಈ ತೊಂದರೆಗಳು ಆಗದೇ ಇರಬಹುದು. ಒಬ್ಬೊಬ್ಬರಿಗೆ ರೇರ್ ಆಗಿ ತುಂಬ ಸಿವಿಯರ್ ಡಿಸೀಸ್ ಬರೋ ಕಾರಣ ಇರ್ತದೆ, ಅದನ್ನು ವೈದ್ಯರು ಇದ್ದಾರೆ, ಚಿಕಿತ್ಸೆ ಮಾಡೇ ಮಾಡ್ತಾರೆ, ಅದರ ಕಡೆ ಬಂದು ಬೆನಿಫಿಟ್ ಪಡೀರಿ. ಆಯುರ್ವೇದದಲ್ಲಿ ಬೇಗನೆ ಬಂದು ಅರ್ಲಿ ಸ್ಟೇಜಲ್ಲಿ ಬಂದು ನಮ್ಮ ಆಸ್ಪತ್ರೆ ಕಂಕನವಾಡಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಚಿಕ್ಕ ಮಕ್ಕಳಿದೆ, ಚಿಕ್ಕ ಮಕ್ಕಳ ಡಿಪಾರ್ಟ್ಮೆಂಟ್ ಇದೆ, ನಮ್ಮಲ್ಲಿ ರೆಸ್ಪಿರೇಟರಿ ಒ ಪಿ ಡಿನೂ ಇದೆ, ನಮ್ಮ ಪಂಚಕರ್ಮ ಡಿಪಾರ್ಟ್ಮೆಂಟಿಗೆ ಬಂದರೂ ಒಂದು ಒಳ್ಳೆಯ ರೀತಿಯ ಇದಕ್ಕೆ ವ್ಯಾಧಿ ಅಪುನರ್ಭವ ಚಿಕಿತ್ಸೆಯನ್ನು ಕೊಡಬಹುದಂತ ನಾನು ಒಂದು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನಕ್ಕೆ ನಾನು ಕೊಟ್ಟಿದ್ದೀನಿ, ಆ ಜನರ ಫೀಡ್ಬ್ಯಾಕು ನೀವು ತಗೊಂಡು ನೋಡಿ. ಒಳ್ಳೆಯ ಒಂದು ಆರೋಗ್ಯವನ್ನು ನಾನು ಶ್ವಾಸಕೋಶದ ರಿಲೇಟೆಡ್ ನಮಗೆ ತುಂಬ ರಿಸರ್ಚ್ ಆಗಿದೆ, ನಾವು ಸೂಪರ್ ಸ್ಪೆಷಾಲಿಟಿ ಇನ್ ರೆಸ್ಪಿರೇಟರಿ ಆ್ಯಂಡ್ ಪಲ್ಮನಾಲಜಿ ಬಂದಿದೆ. ಅಂಥ ವ್ಯಾಧಿಗಳಿಗೂ ನಮ್ಮಲ್ಲಿ ಒಳ್ಳೆಯ ಚಿಕಿತ್ಸೆ ಇದೆ ಅಂತ ಆಯುರ್ವೇದ ಒಂದು ಉಪಯೋಗ ಪಡ್ಕೊಳ್ಳಿ ಅಂತ ಒಂದು ಅವರಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ.
0: ಇದುವರೆಗೂ ಕೇಳಿದಿರಿ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಆಟಿಸಂ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರು ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಕನ್ಸಲ್ಟೆಂಟ್ ನ್ಯೂರೋ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಆದ ಡಾಕ್ಟರ್ ಸೌಮ್ಯ ವರ್ಣೇಕರ್ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ. ಮೊದಲನೇದಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಬಹಳ ಧನ್ಯವಾದ.
0: ಇವತ್ತಿನ ಕಾರ್ಯಕ್ರಮದ ವಿಷಯ ಆಟಿಸಂ, ಪ್ರಾರಂಭ ಮಾಡೋಣ. ಆಟಿಸಂ ಎಂದರೇನು? ಅಲ್ಲಿಂದ
1: ಆಟಿಸಂ ಅಂದ್ರೆ ಜನರಿಗೆ ಸಾಕಷ್ಟು ಭಯ, ಗಾಬರಿ, ಮತ್ತೆ ಅದು ಸ್ವೀಕರಿಸೋದಿಲ್ಲ. ಆದ್ರಿಂದ ಫಸ್ಟ್ ಆಗಿ ನಾವು ಈ ಆಟಿಸಂ ಅಂದ್ರೆ ಭಯ ಪಡೋದು ಬೇಡ, ಅದ್ ಏನು ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೆ ಏನ್ ಬೇಕಾಗೋ ಸಹಾಯ ಮಾಡಬೇಕು ಅದನ್ನ ಬಗ್ಗೆ ತಿಳಿದುಕೊಳ್ಳೋಣ. ಆಟಿಸಂ ಇಸ್ ಅ ನ್ಯೂರೋ ಡೆವಲಪ್ಮೆಂಟಲ್ ಕಂಡೀಷನ್. ಅಂದ್ರೆ ಇವ್ರ ಬ್ರೈನ್ ಡೆವಲಪ್ಮೆಂಟ್ ಅಥವಾ ಮೆದುಳು ಡೆವಲಪ್ಮೆಂಟ್ ಬೇರೆ ಮಕ್ಕಳಿಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಹಂಗಂತ ಅವರು ಬುದ್ಧಿ ಕಮ್ಮಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರ ಡೆವಲಪ್ಮೆಂಟ್ ಅಲ್ಲಿ ಸ್ವಲ್ಪ ತೊಂದರೆ ಕಣವನ್ನು ಕಾಣಿಸ್ಕೊಳ್ತದೆ. ಸೋಷಿಯಲ್ ಕಮ್ಯುನಿಕೇಶನ್ ಅಂದ್ರೆ ಬೇರೆಯವ್ರ ಜೊತೆಗೆ ಸಂಬಂಧ ಮಾಡೋದ್ರಲ್ಲಿ, ಬೆರೋಗದಲ್ಲಿ, ಮಾತನಾಡೋದ್ರಲ್ಲಿ ಸ್ವಲ್ಪ ಡಿಫೆಕ್ಟ್ ಇರುತ್ತೆ ಈ ಮಕ್ಕಳಿಗೆ. ಅವ್ರು ಬೇರೆಯವ್ರ ಜೊತೆಗೆ ಅಷ್ಟು ಬೇಗ ಹೊಂದ್ಕೊಳ್ಳೋದಿಲ್ಲ, ಅಷ್ಟು ಬೇಗ ಮಾತಾಡೋದಿಲ್ಲ. ಅವ್ರು ಸಾಕಷ್ಟು ತಮ್ಮಷ್ಟಿಗೆ ತಾವು ಇರ್ಲಿಕ್ಕೆ ಬಯಸ್ತಾರೆ ಈ ಮಕ್ಕಳು. ಮೇನ್ ಪ್ರಾಬ್ಲಮ್ ಇಸ್ ಸೋಷಿಯಲ್ ಕಮ್ಯುನಿಕೇಶನ್. ಇಟ್ ಇಸ್ ಅ ಸೋಷಿಯಲ್ ಕಮ್ಯುನಿಕೇಶನ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಅಲ್ಲದೆ ಕೆಲವೊಂದ್ಸರಿ ಇವ್ರಿಗೆ ರಿಪಿಟೇಟಿವ್ ಬಿಹೇವಿಯರ್ಸ್ ಕೂಡ ಇರ್ತವೆ. ಲೈನ್ ಲೈನ್ ಆಗಿ ಜೋಡಿಸೋದಿಡೋದಾಗ್ಲಿ ಅಥವಾ ಕೈಯನ್ನ ಮೇಲೆ ಮೇಲೆ ಕೆಳಗ್ ಮಾಡೋದಾಗಿದೆ, ಅದಕ್ಕೆ ಸ್ಟಿಮ್ಮಿಂಗ್ ಅಂತೀವಿ. ರಿಪಿಟೇಟಿವ್ ಬಿಹೇವಿಯರ್ ಇಸ್ ಅ ಪಾರ್ಟ್ ಆಫ್ ದ ಸ್ಪೆಕ್ಟ್ರಮ್. ನಾವು ಆಟಿಸಂ ಕಿಂತ ಅದನ್ನ ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತೀವಿ. ವೈ ಇಸ್ ಇಟ್ ಕಾಲ್ಡ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂದ್ರೆ ಎಲ್ಲ ಆಟಿಸಂ ಒಂದೇ ರೀತಿ ಇರೋದಿಲ್ಲ. ಕೆಲವೊಬ್ರು ತುಂಬಾ ಹೈ ಫಂಕ್ಷನಿಂಗ್ ಇರ್ತಾರೆ, ಅಂದ್ರೆ ತುಂಬಾ ಇಂಟೆಲಿಜೆಂಟ್, ವೆರಿ ಹೈಲಿ ಫಂಕ್ಷನಿಂಗ್ ಮಕ್ಕಳು ಕೂಡ ಇರ್ತಾರೆ. ಕೆಲವೊಬ್ರು ಸ್ವಲ್ಪ ಸಪೋರ್ಟ್ ಕೊಡಬೇಕಾಗುತ್ತೆ. ಸೊ ವಿ ಕಾಲ್ ಇಟ್ ಆಸ್ ಆಟಿಸಂ ಸ್ಪೆಕ್ಟ್ರಮ್ ಅಂತೀವಿ. ಇಟ್ ಇಸ್ ಅ ರೇಂಜ್ ಆಫ್ ಡಿಫೆಕ್ಟ್ ಅಂಡ್ ಆಲ್ ಆಟಿಸಂ ಇಸ್ ನಾಟ್ ದ ಸೇಮ್, ದೇರ್ ಆಲ್ ಡಿಫ್ರೆಂಟ್. ಪ್ರತಿಯೊಂದು ಆಟಿಸಂ ಮಗುವಿನ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರದ್ದು ಬೇರೆನೆ ಇದೇ ಇರುತ್ತೆ.
0: ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಅಂತ ಸಂದರ್ಭದಲ್ಲಿ ಪೋಷಕರ ಬಗ್ಗೆ ಮಾತನಾಡೋಣ. ಬಿಕಾಸ್ ಮಕ್ಕಳಲ್ಲಿ ಕಂಡುಬರುವ ಈ ಆಟಿಸಂ, ಪೋಷಕರು ಅಥವಾ ಪೇರೆಂಟ್ಸ್ ಯಾವಾಗ ಈ ಒಂದು ವಿಷಯದ ಬಗ್ಗೆ ಗಮನ ವಹಿಸಬೇಕು, ಫೋಕಸ್ ಮಾಡಬೇಕು ಕಿ ಮಕ್ಕಳಿಗೆ ಆಟಿಸಂ ಇದೆ ಇಲ್ಲವೋ ಅನ್ನೋದು, ಅದರ ಬಗ್ಗೆ ತಿಳಿಸಿ.
1: ಬಹಳ ಮುಖ್ಯ ಕ್ವಶನ್. ನಾವು ಎಷ್ಟು ಬೇಗ ಇದನ್ನ ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ನಾವು ಬೇಗ ತಿಳ್ಕೊಂಡು ಬೇಗ ಅದನ್ನ ಸ್ವೀಕರಿಸಿ ಬೇಗ ಟ್ರೀಟ್ಮೆಂಟ್ ಕೊಟ್ರೆ ಅದ್ರದ್ದು ಔಟ್ಕಮ್ ಅಂತ ಹೇಳ್ತೀವಲ್ಲ, ಅದ್ರದ್ದು ಇದು ಬಹಳ ಮುಖ್ಯ, ತುಂಬಾ ಚೆನ್ನಾಗಿರುತ್ತದೆ. ಯಾಕಂದ್ರೆ ಜಾಸ್ತಿ ಬ್ರೈನ್ ಡೆವಲಪ್ಮೆಂಟ್ ಅರ್ಲಿ ಪೀರಿಯಡ್, ಫಸ್ಟ್ 1000 days ಅಂತ ಹೇಳ್ತೀವಿ, ದಟ್ ಇಸ್ ದ ಬೆಸ್ಟ್ ಪೀರಿಯಡ್ ಫಾರ್ ದ ಮೇನ್ ಬ್ರೈನ್ ಡೆವಲಪ್ಮೆಂಟ್. ಹಾಗಂತದ್ರಲ್ಲಿ ಈಗ ನಾವು ಕೆಲವು ಮಕ್ಕಳು ಸೋಷಿಯಲ್ ಸ್ಮೈಲ್ ಅಂತೀವಿ, ಅಂದ್ರೆ ನಗೋದು ಸೋಷಿಯಲ್, ನಾವು ನಕ್ಕಿದ್ರೆ ಅವ್ರನ್ನ ಮುಖ ನೋಡೋದು, ಅದು ಯೂಶಲಿ 1 ತಿಂಗಳಲ್ಲೇ ಬರುತ್ತೆ. 6 ತಿಂಗಳಾದ್ರೂ ಮಗು ಸೋಷಿಯಲ್ ಸ್ಮೈಲ್ ಕೊಡ್ತಾ ಇಲ್ಲ. ಸೊ ದಟ್ ಇಸ್ ಒನ್ ಆಫ್ ದ ವೆರಿ ಅರ್ಲಿ ಸೈನ್ಸ್. 1 ವರ್ಷದ ಮಗು ಬ್ಯಾಬ್ಲಿಂಗ್ ಅಂತೀವಿ, ಮಮ್ಮ ಮಮ್ಮ ಪಪ್ಪ ಪಪ್ಪ, ಯೂಶ್ವಲಿ ಅದು 6 ತಿಂಗಳಿಂದಾನೆ ಶುರು ಆಗುತ್ತೆ. ಬಟ್ 1 ವರ್ಷ ಆದ್ರೂ ಈ ಮಕ್ಕಳು ಬ್ಯಾಬಲ್ ಮಾಡ್ತಿಲ್ಲ, ಚೂರು ಮಮ್ಮ ಪಪ್ಪ ಬಬ್ಬ ಬಬ್ಬ ಮಮ್ಮ ಮಮ್ಮ ಅದು ಮಾಡ್ತಾ ಇಲ್ಲ. 1 ಇಯರ್ ಅಲ್ಲಿ ನಾವು ಇದು ಮಾಡಬಹುದು. ಕೆಲವು ಮಕ್ಕಳು 18 ತಿಂಗಳು ವರ್ಗು ಮಾತಾಡ್ತಿರ್ತಾರೆ, ಬಟ್ 18 ತಿಂಗಳಲ್ಲಿ ಸಡನ್ ಆಗಿ ಮಾತು ಸ್ಟಾಪ್ ಮಾಡ್ತಾರೆ. ಕೆಲವು ಪೇರೆಂಟ್ಸ್ ಹೇಳ್ತಾರೆ, ಇಲ್ಲ ಮೇಡಮ್ ಎಲ್ಲ ನಾರ್ಮಲ್ ಇತ್ತು, ಮಮ್ಮ ಪಪ್ಪ ಕೂಡ ಮಾತಾಡ್ತಿತ್ತು ಈ ಮಗು. 18 ತಿಂಗಳಲ್ಲಿ ಸಡನ್ ಆಗಿ ಮಾತೇ ಬಿಟ್ಬಿಟ್ಟ, ನಾವು ಆ ಟೈಮಲ್ಲಿ ಮೊಬೈಲ್ ಕೊಟ್ಟಿದ್ವಿ, ಅವ್ರು ಏನ್ ಅನ್ಕೊಂತಾರೆ, ನಾವು ಮೊಬೈಲ್ ಆ ಟೈಮಲ್ಲಿ ಕೊಟ್ಟಿದ್ದಕ್ಕೇನೋ ಮಾತು ಮಿಸ್ ಆಯ್ತು ಏನೋ ಅಂತ. ದಟ್ ಇಸ್ ಕಾಲ್ಡ್ ಎಸ್ ನ್ಯೂರೋ ರಿಗ್ರೆಷನ್. ನ್ಯೂರೋ ರಿಗ್ರೆಷನ್ ಅಂದ್ರೆ ಒಂದು ಕಲ್ತಿದ್ದು ಇದು ಮಿಸ್ ಆಗ್ತಾ ಇದೆ ಅಥವಾ ಅವ್ನು ಮರ್ತು ಹೋಗಿದ್ದಾನೆ. ನ್ಯೂರೋ ರಿಗ್ರೆಷನ್ ಇಸ್ ಅ ಸೀರಿಯಸ್ ಕಂಡೀಷನ್. ನಿಮ್ಗೆ ಯಾವಾಗ ಅದು ರಿಗ್ರೆಸ್ ಅನ್ಸತ್ತೋ ಅವಾಗ ತಕ್ಷಣವಾಗಿ ಬಂದು ಡಾಕ್ಟರಿಗೆ ಸಲಹೆ ಮಾಡಬೇಕು. ಮತ್ತೆ 2 ವರ್ಷ ಆದ್ರೂ ಬೇಬಿ ಒಂದೆರಡು ಪದ ಸೇರಿಸಿ ಮಾತಾಡ್ತಿಲ್ಲ, ಅಮ್ಮ ಕೊಡು ಅಪ್ಪ ಕೊಡು. ಸೊ ದೀಸ್ ಆರ್ ದ ಮೇನ್ ಪಾಯಿಂಟ್ಸ್. 6 ತಿಂಗಳಲ್ಲಿ ಸೋಷಿಯಲ್ ಸ್ಮೈಲ್ ಇಲ್ಲಾಗಿದ್ದು, 1 ವರ್ಷದಲ್ಲಿ ಬ್ಯಾಬ್ಲಿಂಗ್ ಮಮ್ಮ ಪಪ್ಪ ದಾದಾ ಅಂತ ಮಾತಾಡ್ತಾ ಇರೋದು, 1.5 ವರ್ಷದಲ್ಲಿ ಒಂದೆರಡು ಪದಗಳು ಮೀನಿಂಗ್ ಫುಲ್ ಪದಗಳು ಅಮ್ಮ ಅಪ್ಪ ನೀರು ಅಂತ ಒಂದೆರಡು ಪದಗಳು ಕಾಣಿಸ್ತಾ ಇಲ್ಲ, ಅಥವಾ 2 ವರ್ಷದಲ್ಲಿ 2 ಅಕ್ಷರ ಸೇರಿಸಿ ಮಾತಾಡ್ತಾ ಇಲ್ಲ, ಇವೆಲ್ಲ ವಾರ್ನಿಂಗ್ ಸೈನ್ಸ್ ಅಂದ್ರೆ ರೆಡ್ ಫ್ಲಾಗ್ ಸೈನ್ಸ್ ಅಂತೀವಿ. ನಿಮ್ ಮಕ್ಕಳಲ್ಲಿ ಯಾವೇ ಲಕ್ಷಣಗಳು ಕಂಡು ಬಂದ್ರು ಅಥವಾ ನಿಮ್ಮ ತಾಯಿ ತಂದೆಗೆ ಮಗು ಬೆಳವಣಿಗೆ ಸ್ವಲ್ಪ ವಿಭಿನ್ನತೆ ಅನಿಸ್ತಿದ್ರೆ ದಯವಿಟ್ಟು ಒಂದು ಪಿಡಿಯಾಟ್ರಿಷಿಯನ್ ಮಕ್ಕಳ ತಜ್ಞರಿಗೆ ಕನ್ಸಲ್ಟ್ ಮಾಡೋದು ಬಹಳ ಮುಖ್ಯ. ಆ ಬೇಬಿಯನ್ನ ಅವರು ಅಸೆಸ್ ಮಾಡ್ತಾರೆ, ಏನ ತೊಂದರೆ ಇದೆಯೋ ಇಲ್ಲೋ ಅಂತ. ಬಟ್ ನೀವಷ್ಟಿಗೆ ನೀವು ರೀಅಶ್ಯೂರ್ ಮಾಡೋದು ಇಸ್ ನಾಟ್ ಅಡ್ವೈಸ್. ರೀಅಶ್ಯೂರ್ ಅಥವಾ ಹಾ ಮುಂದೆ ಹೋಗಿ ಬೆಳವಣಿಗೆ ಆಗುತ್ತೆ ಅಂತ ಮಾತ್ರ ನೀವು ರೀಅಶ್ಯೂರ್ ಮಾಡಬೇಡಿ.
0: ಬಹಳ ಮುಖ್ಯವಾಗಿ ರೀಅಶ್ಯೂರ್ ಅಂತ ನೀವು ಏನ್ ಹೇಳಿದ್ರೆ ಅದು ಬಹಳ ಮುಖ್ಯ. ಯಾಕೆಂದ್ರೆ ಪಾಲಕರು ಕೆಲವು ಟೈಮ್ ಕೊಟ್ಟು ನೋಡೋಣ, ಆರಾಮಾಗಬಹುದು, ದೇ ವಿಲ್ ಸೆಲ್ಫ್ ಇವಾಲ್ವೇಟ್. ವೈದ್ಯರನ್ನ ಭೇಟಿಯಾಗುವುದು ಬಹಳ ಉತ್ತಮ. ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಆಟಿಸಂ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಅಸೋಸಿಯೇಟ್ ಪ್ರೊಫೆಸರ್ ಕನ್ಸಲ್ಟೆಂಟ್ ನ್ಯೂರೋ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಆದ ಡಾಕ್ಟರ್ ಸೌಮ್ಯ ವರ್ಣೇಕರ್ ಅವರು. ಕಾರ್ಯಕ್ರಮದಲ್ಲಿ. ಬಿಫೋರ್ ಗೆಟಿಂಗ್ ಇನ್ ಟು ಬೇರೆ ವಿಷಯ, ಇದು ಗುಣಪಡಿಸಬಹುದಾ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಆಟಿಸಮ್ ಇಸ್ ನಾಟ್ ಅ ಡಿಸೀಸ್, ಅದೊಂದು ರೋಗ ಅಲ್ಲ ನಾನು ಗುಣಪಡಿಸಲಿಕ್ಕೆ. ಇಟ್ ಇಸ್ ನಾಟ್ ಅ ಡಿಸೀಸ್ ಟು ಗೆಟ್ ಕ್ಯೂರ್ಡ್, ಅದೊಂದು ಕಂಡೀಷನ್ ಅಂದ್ರೆ ಬೆಳವಣಿಗೆಯಲ್ಲಿ ವಿಭಿನ್ನತೆ. ಸೊ ಮೋರ್ ದೆನ್ ಕ್ಯೂರ್ ನಾವ್ ಏನ್ ಅನ್ಬೇಕು, ನಾ ಈ ಮಗುಗ್ ಹೇಗ್ ಸಪೋರ್ಟ್ ಮಾಡಿ ಅವನು ಇಂಡಿಪೆಂಡೆಂಟ್ ಮಾಡ್ತೀವಿ. ಇಂಡಿಪೆಂಡೆಂಟ್ ಅಂದ್ರೆ ಅವನಷ್ಟಿಗೆ ಅವನು ಸ್ವಾವಲಂಬ ಮಾಡ್ತೀನಿ ಅನ್ನೋ ಕ್ವೆಶನ್ ಇದು ಮಾಡ್ಬೇಕು. ಕ್ಯೂರ್ ಇಸ್ ನಾಟ್ ದ ವರ್ಡ್, ಹೌ ಟು ಸಪೋರ್ಟ್ ಈ ಮಕ್ಳಿಗೆ ನಾವ್ ಸಪೋರ್ಟ್ ಹೆಂಗ್ ಕೊಡೋದು ಅದು ಬಹಳ ಮುಖ್ಯವಾಗುತ್ತದೆ. ಸಪೋರ್ಟ್ ಮಾಡೋದು ಅವನನ್ನ ಮೊದಲನೇದಾಗಿ ಸ್ವೀಕರಿಸಬೇಕು. ಸಾಕಷ್ಟು ಪೇಷಂಟ್ ಆಟಿಸಮ್ ಅಂದ್ರೆ ಡಾಕ್ಟರ್ ಹೋಗಿ ಕೇಳ್ತಾರೆ, ನಾಲ್ಕು ಡಾಕ್ಟರ್ ತೋರಿಸ್ತಾರೆ, ಕನ್ಸಲ್ಟ್ ಮಾಡ್ತಾರೆ, ಯಾರು ಇಲ್ಲ ಅಂತಾರೆ ಅವ್ರು ಮಾತು ತಗೊಳ್ತಾರೆ. ಇಟ್ ಇಸ್ ನಾಟ್ ಅಬೌಟ್ ಡಯಾಗ್ನೋಸಿಂಗ್, ಇಟ್ ಇಸ್ ಅಬೌಟ್ ಎಕ್ಸೆಪ್ಟಿಂಗ್ ದ ಡಯಾಗ್ನೋಸಿಸ್. ಮೋರ್ ದೆನ್ ಎಕ್ಸೆಪ್ಟಿಂಗ್ ದ ಡಯಾಗ್ನೋಸಿಸ್ ನಾವು ಅದಕ್ಕೆ ಹೆಂಗ್ ಸಪೋರ್ಟ್ ಮಾಡ್ತೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ಸಪೋರ್ಟ್ ಈ ಮಕ್ಕಳು ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲಾ ಮಕ್ಕಳಿಗೂ ಒಂದು ಸ್ಟ್ರೆಂತ್ ಅಂತ ಇರುತ್ತೆ, ಅಂದ್ರೆ ಅವ್ರದ್ದೊಂದು ಶಕ್ತಿ ಇರುತ್ತೆ. ಅವ್ರದ್ದು ಏನ್ ಸ್ಟ್ರೆಂತ್ ಇದೆ ನೋಡು, ಅದನ್ನ ನಾವು ಕಂಡು ಹಿಡಿದು ಅದನ್ನ ಸಪೋರ್ಟ್ ಮಾಡೋದು ಬಹಳ ಮುಖ್ಯ. ಕ್ಯೂರ್ ನಾಟ್ ಕ್ಯೂರ್ ಇಸ್ ನಾಟ್ ದ ಕರೆಕ್ಟ್ ವರ್ಡ್ ಟು ಫ್ರೇಮ್ ಅನ್ಸುತ್ತೆ. ಹಂಗ್ ಕೇಳೋ ಬದಲು ನಾವು ಈ ಮಕ್ಳಿಗೆ ಹೆಂಗ್ ಸಪೋರ್ಟ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಅನ್ಸುತ್ತೆ.
0: ಈಗ ಸ್ಟಾರ್ಟ್ ಮಾಡೋಣ, ಲಕ್ಷಣಗಳ ಬಗ್ಗೆ ತಿಳಿಸಿ. ಆಟಿಸಮ್ ಲಕ್ಷಣಗಳು, ಸಿಂಪ್ಟಮ್ಸ್.
1: ಮೊದಲನೇದಾಗಿ ಈ ಮಕ್ಕಳು ಐ ಕಾಂಟ್ಯಾಕ್ಟ್ ಅಂದ್ರೆ ಕಣ್ಣಿಗೆ ಕಣ್ಣಿಟ್ಟು ನೋಡೋದಿಲ್ಲ, ಐ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಇನ್ನೊಂದು ಹೆಸರಿಂದ ಕರೆದ್ರೆ ತಮ್ಮ ಹೆಸರಿಗೆ ರೆಸ್ಪಾನ್ಸ್ ಮಾಡೋದಿಲ್ಲ. ದೇರ್ ಇಸ್ ನೋ ರೆಸ್ಪಾನ್ಸ್ ಟು ನೇಮ್ ಕಾಲ್, ಅಂದ್ರೆ ತಮ್ಮ ನೀವೊಂದು ಐದ್ ಸರಿ ಅವ್ರ ಹೆಸರು ಕೂಗಿದ್ರು ಒಂದ್ ಸರಿನೂ ತಿರುಗು ನೋಡೋದಿಲ್ಲ. ಯೂಶುವಲಿ ಮಕ್ಕಳು ಹೆಸರು ಕೂಗ ತಕ್ಷಣ ಫಸ್ಟ್ ರೆಸ್ಪಾನ್ಸ್ ಇಸ್ ತಿರುಗಿ ನೋಡೋದು. ದೀಸ್ ಚಿಲ್ಡ್ರನ್ಸ್ ಡೋಂಟ್ ರೆಸ್ಪಾಂಡ್ ಟು ದೇರ್ ನೇಮ್ ಕಾಲ್. ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮುಖ್ಯ ಅಂದ್ರೆ ಜಾಯಿಂಟ್ ಅಟೆನ್ಷನ್. ಈಗ ನಾವೊಂದು ವಿಮಾನ ಹಾರ್ತಿದೆ ಅಥವಾ ಗಿಡದ ಮೇಲೆ ಕಾಗೆ ಇದೆ, ತಾಯಿ ಏನಂತಾರೆ ಪುಟ ನೋಡಲಿ ಕಾಗೆ ಇದೆ ಅಥವಾ ನೋಡಲಿ ವಿಮಾನ ಇದೆ ಅಂತೀವಿ. ಬಟ್ ದೀಸ್ ಚಿಲ್ಡ್ರನ್ ಆ ಜಾಯಿಂಟ್ ಅಟೆನ್ಷನ್ ನಾವ್ ಏನ್ ತೋರಿಸಿದ್ರು ಅವ್ರು ನೋಡೋದಿಲ್ಲ. ಅಂಡ್ ಇಮಿಟೇಷನ್, ನಾವು ಚಿಕ್ಕ ಮಕ್ಕಳಿದ್ದಾಗ ಹೆಂಗೆ ಕಸಬರ್ಗೆ ತಗೊಂಡು ತಾಯಿ ಕಸ ಗುಡಿಸ್ತಿರ್ತಾಳೆ, ದೆನ್ ವಾಟ್ ಚಿಲ್ಡ್ರನ್ಸ್ ಟು ಅದನ್ನ ನೋಡಿ ಮಕ್ಕಳು ತಾವು ಕಸ ಗುಡಿಸ್ಲಿಕ್ಕೆ ನೋಡ್ತಾರೆ, ಗಿಡಕ್ಕೆ ನೀರ್ ಹಾಕ್ತಾರೆ, ಮಕ್ಕಳು ಅದನ್ನ ನೋಡಿ ಕಲಿತಾರೆ, ಇಮಿಟೇಷನ್ ಅಂತೀವಿ. ಈ ಮಕ್ಕಳಿಗೆ ನಾವು ಮಾಡೋ ಥಿಂಗ್ಸ್ ಇಮಿಟೇಟ್ ಮಾಡೋದಿಲ್ಲ. ಮತ್ತೆ ಜಾಸ್ತಿಯಾಗಿ ಅವ್ರ ಆಬ್ಜೆಕ್ಟ್ ಎಂಗೇಜ್ ಅಂದ್ರೆ ಒಂದು ಸಾಮಾನ್ ತಗೊಂಡು ಅದ್ರ ಜೊತೆಗೆ ಆಟ ಆಡೋದು, ಅದು ಗೊಂಬೆನ ಲೈನ್ ಆಗಿ ಜೋಡಿಸಿಡೋದು ಅಥವಾ ಟ್ರೈನ್ ತರ ಹಿಂಗೆ ಮನೆ ಪೂರ್ತಿ ಟ್ರೈನ್ ತರ ಜೋಡಿಸಿರೋದು. ಇವಾಗ ಒಂದು ಗೊಂಬೆ ಕೊಟ್ರೆ ಬರೀ ಅದ್ ಕೈ ಮೇಲೆ ಕೆಳಗೆ ಆಟ ಆಡೋದು, ಪೂರ್ತಿ ಗೊಂಬೆ ಅಂತ ತಗೊಂಡು ಆಟ ಆಡೋದಿಲ್ಲ. ಇವಾಗ ಒಂದು ಕಾರ್ ಕೊಟ್ಟಿದೀವಿ, ಕಾರ್ ಜೊತೆಗೆ ಆಟ ಆಡೋದಿಲ್ಲ, ಒಂದು ವೀಲ್ ತಗೊಂಡು ತಿರುಗಿಸ್ತಾನೆ ಇರೋದು. ದೇ ಲೈಕ್ ದಟ್ ರಿಪೀಟೇಟಿವ್ ಬಿಹೇವಿಯರ್. ಆ ರಿಪೀಟೇಟಿವ್ ಬಿಹೇವಿಯರ್ ತುಂಬಾ ಈ ಮಕ್ಕಳಲ್ಲಿ ಕಾಣಿಸ್ಕೊಳತ್ತೆ. ಮತ್ತೆ ತಮ್ಮಷ್ಟಿಗೆ ತಾವೇ ಇರ್ತವೆ, ಸ್ವಂತದೇ ಪ್ರಪಂಚದಲ್ಲಿ ಇರ್ತಾರೆ. ಈ ಪ್ರಪಂಚ ಇಲ್ಲಿ ತಾಯಿ ಇದಾರೆ, ತಂದೆ ಇದಾರೆ, ಇಲ್ಲಿ ಇದೇನೋ ಆಗ್ತಿದೆ, ಅವ್ರಿಗೆ ಇದ್ಯಾದ್ರ ಬಗ್ಗೆನೂ ಗಮನ ಇರೋದಿಲ್ಲ. ದೇ ಆರ್ ಇನ್ ದೇರ್ ಓನ್ ವರ್ಲ್ಡ್ ಅಂತೀವಿ, ತಮ್ಮದೇ ಪ್ರಪಂಚದಲ್ಲಿ ಇರ್ತಾರೆ, ಅಕ್ಕಪಕ್ಕದಲ್ಲಿ ಏನಾಗ್ತಿದೆ ಅವ್ರಿಗೆ ಗೊತ್ತಿರಲ್ಲ. ಇವೆಲ್ಲ ಸ್ವಲ್ಪ ಲಕ್ಷಣಗಳು.
0: ತಾವು ಪ್ರಾರಂಭದಲ್ಲಿ ಇದು ಆಟಿಸಮ್ ಅಲ್ಲ ಸ್ಪೆಕ್ಟ್ರಮ್ ಆಟಿಸಮ್ ಅಂತ ಹೇಳಿದ್ರೆ, ಈಗ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ, ಇದರಲ್ಲಿ ಎಷ್ಟೆಲ್ಲ ಟೈಪ್ಸ್ ಇವೆ ಅಂಡ್ ಯಾವ ಏಜ್ ನಲ್ಲಿ ಇದು ಆಗುತ್ತವೆ ಅದ್ರ ಬಗ್ಗೆನೂ ತಿಳಿಸಿ.
1: ಸ್ಪೆಕ್ಟ್ರಮ್ ಅಂದ್ರೆ ಆಟಿಸಮ್ ಕೆಲವರು ತುಂಬಾ ಹೈ ಫಂಕ್ಷನಿಂಗ್ ಇರ್ತಾರೆ, ವೆರಿ ಗುಡ್, ವೆರಿ ಇಂಟೆಲಿಜೆಂಟ್. ನೀವು ಅವ್ರ ಐ ಕ್ಯೂ ಟೆಸ್ಟ್ ಮಾಡಿಸಿದ್ರೆ ನಾರ್ಮಲ್ ಕಿಂತ ಜಾಸ್ತಿ. ದೇ ಮೆಟ್ ಬಿ ವೆರಿ ಗುಡ್ ಇನ್ ಸಮ್ ಮ್ಯಾಥ್ ಸ್ಕಿಲ್ ಇರ್ಬೋದು ಅಥವಾ ಫಿಸಿಕಲ್ ಒಂದು ಕಾರ್ ಮಾಡೋದು, ಅವರು ಮೆಕ್ಯಾನಿಕಲ್ ವರ್ಕ್ ಅಲ್ಲಿ ತುಂಬಾ ಸ್ಕಿಲ್ಫುಲ್ ಇರ್ಬೋದು, ಅವ್ರ ವಿಜುವಲ್ ಮೆಮೊರಿ, ಕಣ್ಣಿಂದ ಒಂದ್ ಕಣ್ಣಿಂದ ಹಿಂಗ್ ಪಿಕ್ಚರ್ ನೋಡಿದ್ರೆ ಆ ಪಿಕ್ಚರ್ ಡ್ರಾ ಮಾಡ್ಬೋದು ಸರ್, ಹಂಗೆ ಹೈ ಫಂಕ್ಷನಿಂಗು ಇರ್ಬೋದು. ಅಥವಾ ಇನ್ನೊಂದು ಸ್ಪೆಕ್ಟ್ರಮ್ ಅಲ್ಲಿ ತುಂಬಾ ಡಿಪೆಂಡೆಂಟ್ ಚೈಲ್ಡು ಇರ್ಬೋದು. ಅಂಡ್ ಹೆಂಗಿರುತ್ತೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರು ಇಂಡಿಪೆಂಡೆಂಟ್ ಆಗ್ತಾ ಇರ್ತಾರೆ, ನಾವು ಸಪೋರ್ಟ್ ಮಾಡಲಂಗೆ ಇದ್ರೆ ಅವ್ರು ಮತ್ತೆ ಅದಕ್ಕೆ ಹೋಗ್ತಾರೆ.
0: ಈಗ ಬಹಳ ಮುಖ್ಯವಾಗಿ ಆಟಿಸಮ್ ಆಗೋ ಕಾರಣ, ಅದರಲ್ಲಿಯೂ ಕೂಡ ಪೋಷಕರಿಗೆ ಕಾರಣ ಆಗಿರ್ತಾರೆ ಅಥವಾ ಪೇರೆಂಟ್ಸ್ ಕಾರಣ ಆಗಿರಬಹುದೇ, ವೈದ್ಯರ ಅದ ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಿ?
1: ಆಟಿಸಮ್ ಇದು ಒಂದ್ರಿಂದ ಆಟಿಸಮ್ ಆಗುತ್ತೆ ಅಂತ ಹೇಳೋದು ಪಿನ್ ಪಾಯಿಂಟ್ ಮಾಡೋದು ಬಹಳ ಕಷ್ಟ. ಆಟಿಸಮ್ ಇಸ್ ಎಪಿಜೆನೆಟಿಕ್ ಅಂತೀವಿ ಮೆಡಿಕಲ್ ಟರ್ಮ್ ಅಲ್ಲಿ. ಎಪಿಜೆನೆಟಿಕ್ ಅಂದ್ರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸು ಬಹಳ ಮುಖ್ಯ, ಮತ್ತೆ ಜೆನೆಟಿಕ್ ಫ್ಯಾಕ್ಟರ್ ಎರಡು ಕೂಡಿಕೊಂಡು ಆಗುವಂತ ಡಿಸೀಸ್. ಕೆಲವು ಜೆನೆಟಿಕ್ ಡಿಸೀಸ್ ಅಲ್ಲಿ ಆಟಿಸಮ್ ಕಾಣಿಸೋ ಇದಿರುತ್ತೆ. ಅದ್ರ ಜೊತೆಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದ್ರೆ ಟಾಕ್ಸಿನ್ಸ್ ಇರ್ಬೋದು, ನಮ್ಮ ಪೊಲ್ಯೂಷನ್ಸ್ ಇರ್ಬೋದು, ಸಾಕಷ್ಟು ಟಾಕ್ಸಿನ್ಸ್ ಇರ್ಬೋದು, ನಾವು ತಿನ್ನೋ ಇದ್ರೊಳಗಿದ್ರೂ ಇರ್ಬೋದು, ಅಥವಾ ಮೆಟರ್ನಲ್ ಸ್ಟ್ರೆಸ್ ತಾಯಿಯಲ್ಲಿ ಸ್ಟ್ರೆಸ್ ವಿಷಯ. ಆಟಿಸಮ್ ಎಪಿಜೆನೆಟಿಕ್ ಅಂತೀವಿ ಅಂದ್ರೆ ಜೆನೆಟಿಕ್ ಕಾರಣ ಒಂದೇ ಅಲ್ಲದೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತೀವಿ, ತಾಯಿ ಸ್ಟ್ರೆಸ್ ಇರ್ಬೋದು, ಎನ್ವಿರಾನ್ಮೆಂಟಲ್ ಟಾಕ್ಸಿನ್ಸ್ ಏನೋ ಪೊಲ್ಯೂಷನ್ಸ್ ಇರ್ಬೋದು, ಅಥವಾ ಅವ್ರ ಬೆಳವಣಿಗೆಗೆ ಏನಾದರೂ ತೊಂದರೆ. ಆಟಿಸಮ್ ನಾವು ಇದೊಂದೇ ಕಾರಣ ಅಂತ ಹೇಳೋದು ಬಹಳ ಕಠಿಣ. ಅದು ಎಪಿಜೆನೆಟಿಕ್ ಅಂತೀವಿ ಅಂದ್ರೆ ಜೆನೆಟಿಕ್ ಕಾರಣಗಳು ಕೂಡಿರ್ಬೋದು, ಮತ್ತೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಪೊಲ್ಯೂಷನ್ ಇರ್ಬೋದು, ಟಾಕ್ಸಿನ್ಸ್ ಇರ್ಬೋದು, ತಾಯಿ ಸ್ಟ್ರೆಸ್ ಇರ್ಬೋದು, ಮತ್ತೆ ಪ್ಯಾಟರ್ನಲ್ ಏಜ್ ಅಂದ್ರೆ ತಂದೆಯ ಏಜ್ ಜಾಸ್ತಿ, ಇವೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಪಿನ್ ಪಾಯಿಂಟ್ ಮಾಡೋದು ಕಷ್ಟ, ಬಟ್ ಎಲ್ಲ ಸೇರಿ ಮೇ ಬಿ ದ ಜನರೇಷನ್ ಆಲ್ಸೋ ದ ಎಕ್ಸೆಸಿವ್ ಮೊಬೈಲ್ ಯೂಸ್. ಇಟ್ ಇಸ್ ನಾಟ್ ಡೈರೆಕ್ಟ್ಲಿ ಅಟ್ರಿಬ್ಯೂಟೆಡ್, ಮೊಬೈಲ್ ಕೊಟ್ಟರೆ ಆಟಿಸಮ್ ಆಗುತ್ತೆ ಅನ್ನೋ ತಪ್ಪು. ಬಟ್ ಆಟಿಸಮ್ ಇವೆಲ್ಲ ಮುಂಚೆ ಹೆಂಗೆ ಜಾಯಿಂಟ್ ಫ್ಯಾಮಿಲಿ ಇರ್ತಿದ್ರು, ಎಲ್ಲ ಎಲ್ಲರೂ ಒಟ್ಟಿಗೆ ಬೆಳವಣಿಗೆ ಆಗ್ತಿತ್ತು. ಈಗ ಜಾಸ್ತಿ ನ್ಯೂಕ್ಲಿಯರ್ ಫ್ಯಾಮಿಲಿ, ಗ್ಯಾಜೆಟ್ಸ್ ಎಕ್ಸ್ಪೋಜರ್, ಆಲ್ ದಿಸ್ ಮೇ ಬಿ ಕಾಂಟ್ರಿಬ್ಯೂಟಿಂಗ್, ಇವೆಲ್ಲ ಸೇರ್ಕೊಂಡು ಆಟಿಸಂ ಆಗೋ ಸಂಬಂಧ ಇದು ಜಾಸ್ತಿ.
0: ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದ್ದು ಇವತ್ತಿನ ವಿಷಯ ಬಹಳ ಮುಖ್ಯವಾದ ವಿಷಯ, ಆಟಿಸಂ ಕುರಿತು ವಿವರವಾದ ಮಾಹಿತಿ ಅಸೋಸಿಯೇಟ್ ಪ್ರೊಫೆಸರ್ ಕನ್ಸಲ್ಟೆಂಟ್ ನ್ಯೂರೋ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಆದ ಡಾಕ್ಟರ್ ಸೌಮ್ಯ ವರ್ಣೇಕರ್ ಫ್ರಾಮ್ KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಯಳ್ಳೂರು ಬೆಳಗಾವಿಯಿಂದ. ಈಗ ತಾವು ಹೇಳಿದ್ರಿ ಮೊಬೈಲ್ನಿಂದ ಅಂಡ್ ಕಾರ್ಟೂನ್ಗಳಿಂದ, ಅಲ್ಲೇ ಪ್ರಶ್ನೆಗಳಲ್ಲಿ ಒಂದು, ಆಟಿಸಂ ಕುರಿತು ಮಿತ್ಸ್ಗಳು ಯಾವೆಲ್ಲ ಇದೆ ನಮ್ಮ ಸಮಾಜದಲ್ಲಿ, ಅದ್ರ ಬಗ್ಗೆ ತಿಳಿಸ್ಬೋದಾ? ನಾನು ಒಂದು ಓದಿದೆ ಕಾರ್ಟೂನು ಮೊಬೈಲ್ ಬಳಕೆಯಿಂದ, ಈಗ ತಾವೇ ಹೇಳಿದ್ರೆ ಇನ್ನೊಂದಿದೆ ಕಾರ್ಟೂನ್ ನೋಡುವುದರಿಂದ ವಾಚಿಂಗ್ ಕಾರ್ಟೂನ್ ಆಟಿಸಂ ಬರುತ್ತೆ ಅಂತ, ಅಂತ ಎಷ್ಟೆಲ್ಲ ತಪ್ಪು ಕಲ್ಪನೆ ಆರ್ ಮಿತ್ಸ್ ಇದೆ ಅದ್ರ ಬಗ್ಗೆ ತಿಳಿಸಿ ವಿತ್ ರೆಸ್ಪೆಕ್ಟ್ ಟು ಆಟಿಸಂ.
1: ಮೊದಲೇದಾಗಿ ನೀವು ಹೇಳಿದ್ದು ಮೊಬೈಲ್ ಬಳಕೆ, ಮೊಬೈಲ್ ಇಂದ ಆಟಿಸಂ ಅಂತ ಹೇಳೋದು ತಪ್ಪಾಗುತ್ತೆ, ಯಾಕಂದ್ರೆ ಎಲ್ಲ ಮೊಬೈಲ್ ಕೊಟ್ಟಿದ ಮಕ್ಕಳು ಆಟಿಸಂ ಆಗಿಲ್ಲ. ಬಟ್ ಕೆಲವು ಮಕ್ಕಳಲ್ಲಿ ಯಾವ ಆಟಿಸಂ ಇರ್ತವೆ ಆ ಮಕ್ಕಳಲ್ಲಿ ಮೊಬೈಲ್ ಕೊಟ್ಟಿದ್ರಿಂದ ಅವ್ರಿಗೆ ಸಿಂಪ್ಟಮ್ಸ್ ಅಥವಾ ಅವ್ರ ತೊಂದರೆಗಳು ಜಾಸ್ತಿ ಆಗಿದ್ದು ಖಂಡಿತ. ಸೊ ಮೊಬೈಲ್ ಇಂದ ಏನಾಗುತ್ತೆ, ಮೊದಲನೇದಾಗಿ ಮಕ್ಕಳದು ಲಕ್ಷ್ಯ ಪೂರ್ತಿ ಮೊಬೈಲ್ ಮೇಲೆ ಇರುತ್ತೆ. ಅವ್ರ ಬೆಳವಣಿಗೆ, ಮೂವ್ಮೆಂಟ್ಸ್ ಆಗಲಿ, ಅಲ್ಲಿ ಇಲ್ಲಿ ಓಡಾಡೋದು, ಪ್ರಪಂಚ ನೋಡೋದು, ಅವ್ರಿಗೆ ಏನೂ ಬೇಕಾಗಿರಲ್ಲ, ಅವ್ರಿಗೆ ಬರೀ ಮೊಬೈಲ್ ಮೇಲೆ ಗಮನ ಆಗಿರುತ್ತೆ. ಹಂಗಾಗಿದ್ರಿಂದ ಅವ್ಳ ಬೆಳವಣಿಗೆ ನಾವು ಕೊರತೆ ಆಗ್ತಾ ಇರುತ್ತೆ. ನಾರ್ಮಲಿ 2 ವರ್ಷದಿಂದ ಕೆಳಗಡೆ ಮಕ್ಕಳಿಗೆ ಮೊಬೈಲ್ ಕೊಡಲೇಬಾರ್ದು. ಇಟ್ ಇಸ್ ವೆರಿ ತುಂಬಾ ಎಲ್ಲ ಕಡೆ ಇವಾಗ ನಾರ್ಮ್ಸ್ ಬಂದಿದ್ದಾವೆ, 2 ವರ್ಷದಿಂದ ಕೆಳಗಡೆ ಮಕ್ಕಳಿಗೆ ಮೊಬೈಲ್ ಕೊಡಲೇಬಾರ್ದು, ಯಾಕಂದ್ರೆ ಅವ್ರ ಬೆಳವಣಿಗೆಗೆ ಕೊರತೆ ಆಗುತ್ತೆ. ಎಲ್ಲ ರೀತಿಯ ಬೆಳವಣಿಗೆ, ಬ್ರೈನ್ ಡೆವಲಪ್ಮೆಂಟ್ ಆಗಲಿ, ಕಮ್ಯುನಿಕೇಶನ್ ಆಗಲಿ, ಸೋಷಿಯಲ್ ಡೆವಲಪ್ಮೆಂಟ್, ಎಲ್ಲ ಬೆಳವಣಿಗೆಗೂ ಕೊರತೆ ಆಗುತ್ತೆ. ಮೊಬೈಲ್ ಈಸ್ ಹಾರ್ಮ್ಫುಲ್, ಮೊಬೈಲ್ ಮಕ್ಕಳ ಬೆಳವಣಿಗೆಗೆ ಹಾರ್ಮ್ಫುಲ್ ಆಗುತ್ತೆ ಅದು ಸತ್ಯ. ಆದರೆ ಮೊಬೈಲಿಂದ ಆಟಿಸಂ ಆಗುತ್ತೆ ಅನ್ನೋದು ಸತ್ಯ ಅಲ್ಲ. ಮೊಬೈಲ್ ಡಸ್ ನಾಟ್ ಕಾಸ್ ಆಟಿಸಂ, ಬಟ್ ಆಟಿಸಂ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಅವ್ರ ಸಿಂಪ್ಟಮ್ಸ್ ಬಹಳ ಹೆಚ್ಚಾಗೋದು ಮತ್ತು ಸ್ಪೆಕ್ಟ್ರಮ್ ಇಂದ ಹೊರಗೆ ಬರೋದು ಬಹಳ ಕಷ್ಟ ಆಗುತ್ತೆ.
0: ಇನ್ನೊಂದು, ಲಸಿಕೆ ವ್ಯಾಕ್ಸಿನ್ ಆಗುತ್ತಾ? ಇಸ್ ದಿಸ್ ಅ ಮಿತ್ ಆರ್ ವಾಟ್?
1: ಇಟ್ ಇಸ್ ಅ ಮಿತ್. ಇದು ತಪ್ಪು ಕಲ್ಪನೆ. ಲಸಿಕೆ ಎಲ್ಲ ಡೈರೆಕ್ಟಾಗಿ ಮಾರ್ಕೆಟಿಗೆ ಬರೋದಿಲ್ಲ, ಅದು ಸಾಕಷ್ಟು ಫೇಸಸ್ ಇಂದ ಅದನ್ನು ಮಾರ್ಕೆಟಿಗೆ ಬಿಡ್ತವೆ. ಯಾವುದೇ ಲಸಿಕೆ ಯಾವುದೇ ತೊಂದರೆ ಕೊಡೋದಿಲ್ಲ. ಲಸಿಕೆ ಮಕ್ಕಳ ಬೆಳವಣಿಗೆಗೋಸ್ಕರ ಮತ್ತು ಅವರ ಆರೋಗ್ಯಗೋಸ್ಕರ ಕೊಡ್ತಾ ಇದ್ದೀವಿ. ಅದೊಂದು ತಪ್ಪು ಸಂಶೋಧನೆಯಿಂದ ಲಸಿಕೆಯಿಂದ ಆಟಿಸಂ. ಯಾಕಂದರೆ ಏನಾಯಿತು, 18 ತಿಂಗಳಲ್ಲಿ ಮಕ್ಕಳಿಗೆ ಆಟಿಸಂ ಪಿಕಪ್ ಆಗ್ತಾ ಇತ್ತು. ಆ ಟೈಮಲ್ಲಿ MMR ಅನ್ನೋ ವ್ಯಾಕ್ಸಿನ್ ಕೊಡ್ತಿದ್ರು. ಅದಕ್ಕೆ ಎಲ್ಲರೂ ಏನು ಅಂದ್ಕೊಂಡ್ರು, ಈ ವ್ಯಾಕ್ಸಿನಿಗೆ ಇದಕ್ಕೆ ಸಂಬಂಧ ಅಂತ ಒಂದು ತಪ್ಪು ಸಂಶೋಧನೆ ಅಥವಾ ತಪ್ಪು ಇದರಿಂದ ಆಗಿರೋದು. ಬಟ್ ಯಾವುದೇ ವ್ಯಾಕ್ಸಿನಿಂದ ಆಟಿಸಂ ಕಾಸ್ ಆಗೋದಿಲ್ಲ. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಅದು ನ್ಯೂರೋ ಡೆವಲಪ್ಮೆಂಟ್ ಪ್ರಾಬ್ಲಮ್, ಅದು ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗೋ ಟೈಮಲ್ಲಿ ಆಗಿರೋ ಪ್ರಾಬ್ಲಮ್ಸಿಂದ ಲಸಿಕೆಯಿಂದ ಅದು ಆಗೋದಿಲ್ಲ.
0: ತಾವು ಹೇಳಿದ್ರಿ ಪ್ರಾರಂಭದ ಮಗುವಿನ 1000 ಡೇಸ್ ಬಹಳ ಮುಖ್ಯವಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಪಾಲಕರು ಪೇರೆಂಟ್ಸ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಸಮಯ ತಗೋತಾರೆ, ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಆರಾಮಾಗಬಹುದು, ಅದನ್ನು ಅವ್ರು ಅಡ್ರೆಸ್ ಮಾಡೋದಿಲ್ಲ, ಏನೋ ಸಮಸ್ಯೆ ಇದೆ ಅಡ್ರೆಸ್ ಮಾಡೋದಿಲ್ಲ. ಅಂತ ಸಂದರ್ಭದಲ್ಲಿ ಅರ್ಲಿ ಇಂಟರ್ವೆನ್ಷನ್ ಅದು ಶೀಘ್ರದಲ್ಲಿ ಬಂದು ವೈದ್ಯರನ್ನ ಭೇಟಿಯಾಗೋದು ಉತ್ತಮವೇ, ಅಂಡ್ ಅದನ್ನ ಡಿಲೇ ಮಾಡಿದ್ರೆ ಅದರಿಂದ ಆಗೋ ಸಮಸ್ಯೆ?
1: ಫಸ್ಟ್ 1000 ಡೇಸ್ ಮಗುವಿನ ಬೆಳವಣಿಗೆಗೆ ಬಹಳ ಮುಖ್ಯ. ಇಂಪಾರ್ಟೆಂಟ್ಲಿ ಪ್ರೆಗ್ನೆನ್ಸಿ 9 ತಿಂಗಳು ಮತ್ತು ಫಸ್ಟ್ 2 ಇಯರ್ಸ್ ಮ್ಯಾಕ್ಸಿಮಮ್ ಬ್ರೈನ್ ಡೆವಲಪ್ಮೆಂಟ್, ಮೆದುಳು ಡೆವಲಪ್ಮೆಂಟ್ ಅಲ್ಲಿ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಏನಾದರೂ ಇನ್ಸಲ್ಟ್ ಆದರೆ ಆ ಟೈಮಲ್ಲಿ ತಕ್ಷಣ ಅದನ್ನು ಇಂಟರ್ವೆನ್ಷನ್ ಕೊಟ್ಟರೆ ಅದರ ಔಟ್ಕಮ್ ಬಹಳ ಬೆಟರ್. ನಾವು ಮುಂದೊಂದು ದಿವಸ ಮಗು ಮಾತಾಡುತ್ತೆ, ಮುಂದೊಂದು ದಿವಸ ನಡೆಯುತ್ತೆ ಅನ್ನೋದು ತಪ್ಪದು. ಆದಷ್ಟು ಬೇಗ ಈ ಮಗುಗೆ ಇಂಟರ್ವೆನ್ಷನ್ ಕೊಡೋದು ಬಹಳ ಮುಖ್ಯ.
0: ಬಹಳ ಮುಖ್ಯವಾಗಿ ತಾವು ಲಕ್ಷಣಗಳ ಬಗ್ಗೆನೂ ಸಿಂಪ್ಟಮ್ಸ್ಗಳ ಬಗ್ಗೆ ತಾವು ಆವಾಗಲೇ ಹೇಳಿದ್ರಿ. ಈಗ ಅಂಥ ಸಂದರ್ಭದಲ್ಲಿ ಕೆಲವು ಮಕ್ಕಳು ಮಾತನಾಡ್ತಾರೆ ಉತ್ತಮವಾಗಿ, ಬಟ್ ಸ್ಟಿಲ್ ಅವರಿಗೆ ಆಟಿಸಂ ಇರಬಹುದಾ?
1: ಆಟಿಸಂ ಅಲ್ಲಿ ಕೆಲವು ಮಕ್ಕಳು ಲ್ಯಾಂಗ್ವೇಜ್ ಡಿಲೇ ಅಂದ್ರೆ ಭಾಷೆ ಲೇಟ್ ಆಗಿರ್ಬೋದು, ಬಟ್ ಹಾಗೆ ಕೆಲವು ಮಕ್ಕಳು ಲ್ಯಾಂಗ್ವೇಜ್ ಡಿಲೇ ಅಂದ್ರೆ ಆಟಿಸಂ ಅಲ್ಲ, ಭಾಷೆ ಬರ್ತಾ ಇಲ್ಲಾಗಿದ್ದಕ್ಕ ಕಿವಿ ಕೇಳೋದ್ರಲ್ಲೂ ತೊಂದರೆ ಇರ್ಬೋದು, ಅಥವಾ ಗ್ಲೋಬಲ್ ಡೆವಲಪ್ಮೆಂಟ್ ಡಿಲೇ ಅಂದ್ರೆ ಎಲ್ಲ ವಿಷಯದಲ್ಲೂ ಈ ಮಕ್ಕಳು ಲೇಟ್ ಆಗಿ ಡೆವಲಪ್ ಆಗ್ತಾ ಇರ್ಬೋದು, ಮತ್ತೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂದ್ರೆ ಮೆಂದು IQ ಕಮ್ಮಿ ಇರ್ಬೋದು, ಇವೆಲ್ಲ ಕಾರಣದಿಂದನೂ ಲ್ಯಾಂಗ್ವೇಜ್ ಡಿಲೇ ಆಗಿರುತ್ತೆ. ಆಟಿಸಂ ಅಲ್ಲೂ ಕೂಡ ಲ್ಯಾಂಗ್ವೇಜ್ ಡಿಲೇ ಇಸ್ ಒನ್. ಕೆಲವು ಮಕ್ಕಳಿಗಿದ್ರೆ ಕೆಲವು ಮಕ್ಕಳು ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿ ಕಲ್ತಿರ್ತಾರೆ ಅಂದ್ರೆ ರೈಮ್ಸ್, ಕೆಲವು ಮಕ್ಕಳು 10-20 ರೈಮ್ಸ್ ಕೂಡ ಹೇಳ್ತಾರೆ, ಆದ್ರೆ ನಿನ್ ಹೆಸರೇನು ಅಂತ ಒಂದು ಸಿಂಪಲ್ ಸರಳ ಕ್ವೆಶನ್ಗೆ ಅವ್ರು ರಿಪೀಟ್ ಮಾಡ್ತಾರೆ, ನಿನ್ ಹೆಸರೇನು ನಿನ್ ಹೆಸರೇನು ಅಂತ. ಇದು ನಾವು ಎಕೋಲೆಲಿಕ್ ಸ್ಪೀಚ್ ಅಂತೀವಿ. ನಮ್ಮ ಭಾಷೆ ಅವ್ರು ರಿಪೀಟ್ ಮಾಡ್ತಾರೆ, ಬಟ್ ಆ ಕ್ವೆಶನ್ಗೆ ಆನ್ಸರ್ ಹೇಳಬೇಕು ಅಂತ ಪರಿಜ್ಞಾನ ಇರೋದಿಲ್ಲ. ಮೀನಿಂಗ್ ಫುಲ್ ಲ್ಯಾಂಗ್ವೇಜ್ ಅಂತ ಏನ್ ಹೇಳ್ತೀವಲ್ಲ, ಆ ಮೀನಿಂಗ್ ಫುಲ್ ಅಂದ್ರೆ ಅರ್ಥವಾಗಿ ಮಾತಾಡೋದು ಇದು ಇರೋದಿಲ್ಲ, ಬರೀ ಕಲ್ತಿರ್ತಾರೆ, ಗಿಳಿಪಾಠ ಮಾಡ್ದಂಗೆ ಕಲ್ತಿರ್ತಾರೆ, ವಿನಃ ಈ ಪ್ರಶ್ನೆಗೆ ಈ ಉತ್ತರ ಹೇಳಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅದು ಪ್ರಾಬ್ಲಮ್ ಇರುತ್ತೆ ಹೆಚ್ಚಾಗಿ ಮಕ್ಕಳಲ್ಲಿ.
0: ಬಹಳ ಮುಖ್ಯವಾಗಿ ಆಟಿಸಂ ಇರೋ ಮಕ್ಕಳಿಗೆ ಪಾಲಕರಲ್ಲಿ ಒಂದು ಪ್ರಶ್ನೆ, ಇವರನ್ನ ಸಾಮಾನ್ಯ ಸ್ಕೂಲ್ಸ್ಗೆ ಕಳಿಸಬಹುದಾ? ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
1: ಇನ್ಕ್ಲೂಸಿವ್ ಎಜುಕೇಶನ್ ಅಂತೀವಿ, ಅಂದ್ರೆ ಎಲ್ಲ ಮಕ್ಕಳಿಗೂ ಆ ಅಪರ್ಚುನಿಟೀಸ್ ಕೊಡ್ಲೇಬೇಕು. ವಿ ಟೋ ವಾಂಟ್ ಆಸ್ ಇದು ಅವ್ರಿಗೆ ಸೆಪರೇಟ್ ಮಾಡೋದಾಗ್ಲಿ, ಹಿಂಗೆ ಸ್ಪೆಷಲ್ ಸ್ಕೂಲ್ ಅಂತ ಇದು ಮಾಡಬಾರ್ದು. ಗೌರ್ಮೆಂಟ್ ಏನನ್ನತ್ತೆ ಅಂದ್ರೆ ಇನ್ಕ್ಲೂಸಿವ್ ಅಂದ್ರೆ ಎಲ್ಲ ಮಕ್ಕಳಿಗೂ ಅಪರ್ಚುನಿಟಿ ಕೊಡಬೇಕು. ಅವ್ರು ನಾರ್ಮಲ್ ಸ್ಕೂಲಿಗೆ ಹೋಗೋದು ಬೆಟ್ರು. ಕೆಲವೊಂದ್ಸರಿ ಹೆಚ್ಚಿನ ತರಗತಿಯಲ್ಲಿ ಟೀಚರ್ಸ್ ಹೇಳ್ತಾರೆ ಇವ್ರಿಗೆ ಕಷ್ಟ ಆಗತ್ತೆ ಹ್ಯಾಂಡಲ್ ಮಾಡ್ಲಿಕ್ಕೆ ಅಂದಾಗ ಶ್ಯಾಡೋ ಟೀಚರ್ಸ್ ಅಂತೀವಿ. ಅಂದ್ರೆ ಇನ್ನೊಬ್ರು ಟೀಚರ್ ಅವನಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಸ್ಕೂಲಲ್ಲಿ ಒಂದು ಶ್ಯಾಡೋ ಟೀಚರ್ ಕೊಟ್ಟು ನಾರ್ಮಲ್ ಸ್ಕೂಲಿಗೆ ಕಳ್ಸೋದು ಬಹಳ ಮುಖ್ಯ. ಸ್ಪೆಷಲ್ ಸ್ಕೂಲ್ಸ್ ಇಸ್ ನಾಟ್ ಅಡ್ವೈಸ್ ಫಾರ್ ಆಟಿಸ್ಟಿಕ್ ಚಿಲ್ಡ್ರನ್ಸ್.
0: ಈಗ ಬಹಳ ಮುಖ್ಯವಾದ ವಿಷಯ, ಪೋಷಕರ ಬಗ್ಗೆ ನಾವು ಮಾತನಾಡಿದ್ವಿ, ಆಟಿಸ್ಟಿಕ್ ಕಿಡ್ ಬಗ್ಗೆನೂ ಮಾತನಾಡಿದ್ವಿ. ಪರಿವಾರ, ಕುಟುಂಬ, ಫ್ಯಾಮಿಲಿ ಪಾತ್ರ ಏನಿರಬೇಕು, ದ ರೋಲ್ ಆಫ್ ಫ್ಯಾಮಿಲಿ ಏನಿರಬೇಕು, ಅದ್ರ ಬಗ್ಗೆ ತಿಳಿಸಿ. ಯಾಕೆಂದ್ರೆ ತಮ್ಮ ಉತ್ತರದಲ್ಲಿ ತಾವು ಹೇಳಿದ್ರೆ ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ, ಇಂಥ ಸಂದರ್ಭದಲ್ಲಿ ಬಹಳ ಒಂದು ಫ್ಯಾಮಿಲಿ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ, ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಕುಟುಂಬದ ಪಾತ್ರ ಆಟಿಸಮಿಗೋಸ್ಕರ ಬಹಳ ಮುಖ್ಯ. ಸಾಕಷ್ಟು ಪೇರೆಂಟ್ಸ್ ಬ್ಯಾಡ್ ಪೇರೆಂಟಿಂಗ್, ನಾನು ಸರಿಯಾಗಿ ಪೇರೆಂಟಿಂಗ್ ಮಾಡಿಲ್ಲೇನೋ ಅದಕ್ಕೋಸ್ಕರ ನನ್ನ ಮಕ್ಕಳಿಗೆ ಆಟಿಸಮ್ ಆಗಿದೆ ಅಂತ ಅಂದ್ಕೊಳ್ತಾರೆ. ದಯವಿಟ್ಟು ಬ್ಯಾಡ್ ಪೇರೆಂಟಿಂಗ್ ಅಥವಾ ಈ ಪೇರೆಂಟಿಂಗ್ ಇಂದ ಆಟಿಸಮ್ ಆಗೋದಿಲ್ಲ, ಪೇರೆಂಟಿಂಗ್ ಆಟಿಸಮಿಗೆ ಸಂಬಂಧ ಅಲ್ಲ, ಅದು ಡೆವಲಪ್ಮೆಂಟ್ ಪ್ರಾಬ್ಲಮ್ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಹಾಗ ಫ್ಯಾಮಿಲಿ ಸಪೋರ್ಟ್ ಬಹಳ ಮುಖ್ಯ ಆಗಿರುತ್ತೆ. ಈ ಥೆರಪಿ ಸೆಂಟರ್ಕ್ಕಿಂತ, ಥೆರಪಿ ಸೆಂಟರ್ ಅಲ್ಲಿ ಒಂದೇನು 60-70 ನಿಮಿಷ ಒಂದು ಥೆರಪಿ ಕೊಟ್ಟರು ಅದು ಸಫಿಷಿಯಂಟ್ ಆಗೋದಿಲ್ಲ. ಮನೆಯಲ್ಲೂ ನೀವು ಅದನ್ನು ಪ್ರಾಕ್ಟೀಸ್ ಮಾಡೋದು, ಫ್ಯಾಮಿಲಿ ಸಪೋರ್ಟ್, ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ತನ್ನ ಮಗುವಿಗೆ ಆಟಿಸಮ್ ಇದೆ ಅಂತ ಇದು ಮಾಡಿಕೊಂಡು ಅದನ್ನು ಸಪೋರ್ಟ್ ಮಾಡೋದ್ರಿಂದ ಅವನ ಬೆಳವಣಿಗೆಗೆ ಬಹಳ ಉತ್ತಮ ಆಗುತ್ತೆ.
0: ಪಾಲಕರ ಬಗ್ಗೆ ಮಾತನಾಡುವ, ಏಕೆಂದ್ರೆ ಮಾನಸಿಕವಾಗಿ ಪಾಲಕರಿಗೂ ಬಹಳ ಸಮಸ್ಯೆ ಆಗಿರುತ್ತೆ. ಹೌ ಮೆಂಟಲಿ ಸ್ಟ್ರಾಂಗ್ ಅವರು ಇರಬೇಕು, ಈ ಕೇಳುಗರಲ್ಲಿ ಈ ಒಂದು ಸಂದರ್ಶನ ಎಷ್ಟೋ ಪಾಲಕರು ಕೇಳ್ತಿರ್ತಾರೆ, ಮೆಂಟಲಿ ಸ್ಟ್ರಾಂಗ್ ಹೆಂಗಿರಬೇಕು, ಅಂಡ್ ನೀವು ಅವರನ್ನ ಹೇಗೆ ಕೌನ್ಸಿಲ್ ಮಾಡ್ತೀರಾ ಆಸ್ ಅ ಡಾಕ್ಟರ್?
1: ಸಾಕಷ್ಟು ಪೇರೆಂಟ್ ಸಪೋರ್ಟ್ ಗ್ರೂಪ್ಸು ಇದಾವೆ ಆಟಿಸಮ್ ಚಿಲ್ಡ್ರನ್ಸ್ಗೆ. ಈ ಆಟಿಸಮ್ ಚಿಲ್ಡ್ರನ್ಸ್ ಯಾರೇ, ನಿಮ್ಮ ಮಗು ನಿಮಗೆ ಮುಖ್ಯ, ದ ಮೇನ್ ಥಿಂಗ್ ಇಸ್ ಯು ಸಪೋರ್ಟ್ ಯುವರ್ ಚೈಲ್ಡ್. ಯಾರೇ ಏನೇ ಅಂದ್ರೂ ಅದನ್ನ ಮನಸ್ಸಿಗೆ ಹಚ್ಕೊಂಡು ಮಗುವಿಗೆ ಹೊಡೆಯೋದಾಗ್ಲಿ, ಮಗು ಮೇಲೆ ಫ್ರಸ್ಟ್ರೇಷನ್ ತೋರಿಸೋದಾಗ್ಲಿ, ಮಗುವಿಗೆ ಇದು ಮಾಡೋದು ತಪ್ಪಾಗತ್ತೆ. ನೀವು ನಿಮ್ಮ ಮಗುವಿಗೆ ಎಲ್ಲಾ ರೀತಿಯ ಸಪೋರ್ಟ್, ಅವ್ರಿಗೆ ಏನ್ ಮಾಡ್ಬೇಕು ಅದು ಬಹಳ ಮುಖ್ಯ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತಕ್ಕಿಂತ ಸಪೋರ್ಟಿಂಗ್ ಯುವರ್ ಚೈಲ್ಡ್ ಅಟ್ ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್.
0: ಪಾಲಕರು ಮಕ್ಕಳಿಗೆ ಬಡಿಬಾರದು ಅಂತ ತಾವು ಹೇಳಿದ್ರೆ, ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಪಾಲಕರು ಮಾಡುವ ತಪ್ಪುಗಳು ಯಾವುವು ವಿತ್ ರೆಸ್ಪೆಕ್ಟ್ ಟು ಆಟಿಸ್ಟಿಕ್ ಕಿಡ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಕರೆಕ್ಷನ್ ಮಾಡೋ ಮುಂಚೆ ತಾಯಿ ಕನೆಕ್ಟ್ ಆಗ್ಬೇಕು. ವೆರಿ ಇಂಪಾರ್ಟೆಂಟ್ ದಟ್ ವಿ ಕನೆಕ್ಟ್ ವಿತ್ ದ ಚೈಲ್ಡ್ ಬಿಫೋರ್ ಕರೆಕ್ಟಿಂಗ್. ನೀವು ಯಾವುದೇ ಮಗು ಆಗ್ಲಿ, ಇನ್ ಆಟಿಸಮ್ ಆಗ್ಲಿ, ನಾರ್ಮಲ್ ಆಗ್ಲಿ, ನ್ಯೂರೋ ಟಿಪಿಕಲ್ ಅಂತೀವಿ, ನ್ಯೂರೋ ಡೈವರ್ಜೆಂಟ್ ಅಂತೀವಿ, ಒಂದು ಕನೆಕ್ಷನ್ ಬೆಳೆಸ್ಕೊಳೋದು ಬಹಳ ಮುಖ್ಯ. ಕರೆಕ್ಷನ್ ಮಾಡೋ ಮುಂಚೆ ನಿಮ್ಗೆ ಆ ಕನೆಕ್ಷನ್ ಇರಬೇಕು. ತಾಯಿ ಒಂದ್ ಸರಿ ಬಡದ್ರು ಒಂದ್ 10 ಸರಿ ಪ್ರೀತಿ ಮಾಡಿರ್ತಾರೆ, ಅವಾಗ ಮಗುಗೆ ಹೌದು ನನ್ನ ತಾಯಿ ನಂಗೆ ಕರೆಕ್ಟ್ ಮಾಡ್ತಾ ಇದ್ದಾರೆ, ನಂದೊಂದು ತಪ್ಪಾಗಿದೆ ಅಂತ ಅರಿವಿಕೆ ಇರುತ್ತೆ. ಈ ಮಕ್ಕಳಿಗೆ ಮೆಲ್ಟ್ ಡೌನ್ಸ್ ಅನ್ನೋದಂದ್ರೆ ತುಂಬಾ ಇದು, ಅವ್ರು ಸಡನ್ ಆಗಿ ತುಂಬಾ ಸೌಂಡ್ ಬಂತು ಅಥವಾ ಹೊರಗಡೆ ಎಲ್ಲ ಕರ್ಕೊಂಡು ಹೋದ್ರೆ ಅವ್ರಿಗೆ ಅದು ಸ್ಟಿಮ್ಯುಲಸ್ ಕಂಟ್ರೋಲ್ ಆಗೋದಿಲ್ಲ, ಸೊ ದೇ ಹ್ಯಾವ್ ಮೆಲ್ಟ್ ಡೌನ್ಸ್. ಆ ಟೈಮಲ್ಲಿ ನಾವು ಅವರಿಗೆ ಝೋನ್ಸ್ ಆಫ್ ಬಿಹೇವಿಯರ್ ಅಂತೀವಿ, ನಮ್ದು ಹೆಂಗ್ ಟ್ರಾಫಿಕ್ ಸಿಗ್ನಲ್ ಇರ್ತಾವಲ್ಲ ರೆಡ್ ಎಲ್ಲೋ ಗ್ರೀನ್, ಹಂಗೆ ಬಿಹೇವಿಯರ್ ಅಲ್ಲೂ ರೆಡ್ ಎಲ್ಲೋ ಗ್ರೀನ್. ರೆಡ್ ಝೋನ್ ಅಂದ್ರೆ ತಾಯಿ ಮಗು ಇವಾಗ ಕಂಟ್ರೋಲ್ ಆಗೋದೇ ಇರೋದಿಲ್ಲ, ಮಗು ರೆಡ್ ಝೋನ್ ಅಲ್ಲಿ ಇದ್ದಾಗ ತಾಯಿ ಕೂಡ ರೆಡ್ ಝೋನ್ ಹೋದ್ರೆ ಪಕ್ಕವರೆಲ್ಲ ನೋಡ್ಕೊಂಡು ಮಾತಾಡೋದಾಗತ್ತೆ. ಆ ಟೈಮಲ್ಲಿ ನೀವು ಗ್ರೀನ್ ಝೋನ್ ಅಂದ್ರೆ ಹಸಿರು ಝೋನ್ ಅಲ್ಲಿ ಇರಬೇಕು. ಯು ಶುಡ್ ಬಿ ವೆರಿ ಕಾಮ್. ತಾಯಿ ಮೆಲ್ಟ್ ಡೌನ್ ಆದ ತಕ್ಷಣ ನೀವು ಅವನ್ ಸಿಟ್ಟಿಗೇರಿದ ಅಂತ ನೀವು ಸಿಟ್ಟಿಗೇರಿದ್ರೆ ಫುಲ್ ಇದಾಗೋಗುತ್ತೆ. ನೀವು ಆ ಟೈಮಲ್ಲಿ ಕೂಲ್ ಡೌನ್ ಆಗ್ಬೇಕು. ಅವನ್ ಯಾವಾಗ ಗ್ರೀನ್ ಝೋನ್, ಅವ್ನ್ ಯಾವಾಗ ಕಾಮ್ ಡೌನ್ ಆಗ್ತಾನಲ್ಲ, ಅವಾಗ ನೀವು ಅವನಿಗೆ ಹೇಳ್ಬೇಕು, ನೋಡು ನೀನ್ ಮಾಡಿದ ತಪ್ಪಿತ್ತು, ಅಲ್ಲಿ ನೀನ್ ಹಿಂಗ್ ಇದ್ ಮಾಡಿದ್ದಿ, ಹಿಂಗ್ ಹಿಂಗ್ ಪ್ರಾಬ್ಲಮ್ ಆಗಿತ್ತು. ಸೊ ವೆನ್ ಎವರ್ ವಿ ಆರ್ ಒಂದು ಬಿಹೇವಿಯರ್ ಅನ್ನ ಕರೆಕ್ಟ್ ಮಾಡ್ಬೇಕಾದ್ರೆ ಮಗು ಯಾವ ಝೋನ್ ಅಲ್ಲಿ ಇದ್ದಾನೆ, ಹಸಿರು ಝೋನ್ ಅಲ್ಲಿ ಇದ್ದಾನೋ, ಕೆಂಪು ಝೋನ್ ಅಲ್ಲಿ ಇದ್ದಾನೋ, ಹಳದಿ ಝೋನ್ ಅಲ್ಲಿ ಇದ್ದಾನೋ ಅಂತ ನೋಡ್ಬೇಕು. ಅವ್ನ್ ಕೆಂಪು ಝೋನ್ ಅಲ್ಲಿ ಇದ್ದಾಗ ನೀವು ಹಸಿರು ಝೋನ್ ಅಲ್ಲಿ ಇರ್ಬೇಕು, ಅವಾಗ ಅದೊಂದು ಇದಾಗತ್ತೆ. ಇಬ್ರು ರೆಡ್ ಝೋನ್ ಅಲ್ಲಿ ಕಿರ್ಚಾಡೋದಾಗತ್ತೆ, ಸ್ಕ್ರೀಮಿಂಗ್, ಶೌಟಿಂಗ್, ಎಲ್ಲಿಂಗ್ ಆಗೋಗುತ್ತೆ. ಸೊ ಝೋನ್ಸ್ ಇಸ್ ವೆರಿ ಇಂಪಾರ್ಟೆಂಟ್.
0: ಈ ಝೋನ್ ಗಳ ಬಗ್ಗೆ ತಾವು ತಿಳಿಸುವಾಗ ಈ ಒಂದು ಆಟಿಸಮ್ ಅನ್ನೋ ವಿಷಯ ಬಹಳ ಒಂದು ದೊಡ್ಡದಾದಂತಹ ವಿಷಯ ನೋಡ್ಲಿಕ್ಕೆ ಹೋದ್ರೆ, ಅಂತ ಸಂದರ್ಭದಲ್ಲಿ ಆಟಿಸ್ಟಿಕ್ ಮಕ್ಕಳು ಮುಂದೆ ಸ್ವತಂತ್ರವಾಗಿ ಬಾಳ್ಬಹುದಾ, ಒಂದು ಮುಖ್ಯವಾದ ಪ್ರಶ್ನೆ. ವೈದ್ಯರಾದ ನೀವು ಏನ್ ಹೇಳಿಕ್ಕೆ ಇಷ್ಟ?
1: ಆಟಿಸಮ್ ಮಕ್ಕಳಿಗೆ ಕರೆಕ್ಟ್ ಆಗಿ ಸಪೋರ್ಟ್ ಕೊಟ್ಟು, ಎಲ್ಲಾ ಮಕ್ಕಳಿಗೂ ಒಂದು ಸ್ಟ್ರೆಂತ್ ಅಂದ್ರೆ ಅವ್ರದೊಂದು ಶಕ್ತಿ, ಒಂದು ಮತ್ತೆ ಒಂದು ವೀಕ್ನೆಸ್ ಇರುತ್ತೆ, ತಮ್ಮ ಮಕ್ಕಳಿಗಿರೋ ಸ್ಟ್ರೆಂತ್ ಏನು ಅದನ್ನ ನೋಡ್ಕೊಂಡು ಅದಕ್ಕೆ ಸಪೋರ್ಟ್ ಮಾಡ್ಬೇಕಾಗತ್ತೆ. ಡೆಫಿನೆಟ್ಲಿ ಅವ್ರಿಗೆ ಕರೆಕ್ಟ್ ಆಗಿ ಸಪೋರ್ಟ್ ಕೊಟ್ಟರೆ ಅವ್ರು ಇಂಡಿಪೆಂಡೆಂಟ್ ಆಗಿ ಇರ್ಲಿಕ್ಕೂ ಸಾಧ್ಯ, ನಾರ್ಮಲ್ ಮಕ್ಕಳಿಗಿಂತ ಜಾಸ್ತಿ ಕೂಡ ಅಚೀವ್ ಮಾಡಬಹುದು. ಬಿಕಾಸ್ ಅವ್ರದ್ದು ನೀವು ಈಗಾಗಲೇ ಹೇಳಿದಂಗೆ ಬ್ರೈನ್ ಡೆವಲಪ್ಮೆಂಟ್ ಐಕ್ಯೂ ಅಲ್ಲಿ ಹೆಚ್ಚಾಗಿ ತೊಂದರೆ ಇರೋದಿಲ್ಲ. ಸಮಟೈಮ್ಸ್ ಕೆಲವು ಆಟಿಸ್ಟಿಕ್ ಮಕ್ಕಳು ವಿಲ್ ಬಿ ವೆರಿ ಹೈ ಫಂಕ್ಷನಿಂಗ್. ಸೊ ಅವ್ರಿಗೆ ಕರೆಕ್ಟ್ ಸಪೋರ್ಟ್ ಕೊಟ್ಟು ಅವ್ರಿಗೆ ಆದಷ್ಟು ಬೇಗ ಇಂಡಿಪೆಂಡೆಂಟ್ ಮಾಡೋದು ಬಹಳ ಮುಖ್ಯ. ಚಿಕ್ಕ ವಯಸ್ಸಿನಿಂದನೇ ಅವ್ರಿಗೆ ಇಂಡಿಪೆಂಡೆನ್ಸ್ ಅನ್ನೋದು ಹೇಳಿಸ್ಕೊಡ್ಬೇಕು. ಅಂದ್ರೆ ತನ್ನ ತನ್ನಷ್ಟಕ್ಕೆ ತಾನು ಬಟ್ಟೆ ಹಾಕೋಣದು, ತನ್ನಷ್ಟಕ್ಕೆ ತಾನು ರೆಡಿ ಆಗೋದು. ಸ್ಟಾರ್ಟಿಂಗ್ ಇಂದ ಇಂಡಿಪೆಂಡೆನ್ಸ್ ಕಲ್ಸ್ಕೊಡ್ತಾ ಇದ್ರೆ ದಟ್ ವಿಲ್ ವರ್ಕ್. ನಾನು 10 ವರ್ಷಕ್ಕೆ ನಾನು ಇವಾಗ ಇಂಡಿಪೆಂಡೆಂಟ್ ಮಾಡ್ತೀನಿ ಅಂದ್ರೆ ಅವ್ಗೆ ಬಹಳ ಕಷ್ಟ ಆಗುತ್ತೆ. ನೀನು 2 ವರ್ಷದಿಂದನೂ ಅವನಿಗೆ ಸಪೋರ್ಟ್ ಮಾಡ್ತಾ ಮಾಡ್ತಾ ಬಂದ್ರೆ ಡೆಫಿನೆಟ್ಲಿ ಅವ್ರು ಇಂಡಿಪೆಂಡೆಂಟ್ ಆಗೋ ಸಾಧ್ಯತೆ ಇದೆ.
0: ತಾವು ಪ್ರಾರಂಭದಲ್ಲಿ ಹೇಳಿದ್ರಿ ಆರ್ಟಿಸ್ಟಿಕ್ ಕಿಡ್ಸ್ ಕೆಲವು ವಿಷಯಗಳಲ್ಲಿ, ಮ್ಯಾಥ್ಸ್ ಇರಬಹುದು, ವಿಭಿನ್ನ ಕ್ಷೇತ್ರದಲ್ಲಿ ಬಹಳ ಉತ್ತೀರ್ಣರಾಗಿರ್ತಾರೆ ಅಥವಾ ಬಹಳ ಶಾರ್ಪ್ ಆಗಿರ್ತಾರೆ. ಕೆಲವು ಉದಾಹರಣೆಗಳು, ಎಕ್ಸಾಂಪಲ್ಸ್ ಕೊಡಬಹುದಾ ಇನ್ ವಿಚ್ ಇದರಲ್ಲಿ ಅಂದ್ರೆ ಕ್ಷೇತ್ರದಲ್ಲಿ ಇಂಟೆಲಿಜೆಂಟ್ ಇರ್ತಾರೆ ಅಂತ, ಫಾರ್ ಸಮ್ ಕ್ಲಿಯರಿಟಿ.
1: ಪ್ರತಿಯೊಂದು ಆರ್ಟಿಸ್ಟಿಕ್ ಮಗು ಅವ್ರದೇ ಆದ ಸ್ಟ್ರೆಂತ್ಸ್ ಇರ್ತವೆ. ಆಸ್ ಪೇರೆಂಟ್ಸ್ ಅವ್ರದ್ದು ಏನ್ ಸ್ಟ್ರೆಂತ್ ಅಂತ ನಾವು ಇದು ಮಾಡ್ಬೇಕು. ಕೆಲವೊಬ್ರು ಗಣಿತದಲ್ಲಿ ಬಹಳ ಅಚ್ಚುರುಕಿದ್ರೆ, ಕೆಲವೊಬ್ರು ಈ ಮೆಷಿನರಿ ಮೇಲೆ, ಆಟೋಮೊಬೈಲ್ ಮಷಿನ್ ಇರ್ಬೋದು, ಮೋಟರ್ ಮೇಲೆ ತುಂಬಾ ಇಷ್ಟ ಇರುತ್ತೆ. ಸಾಕಷ್ಟು ಜನ ಹೇಳ್ತಾರೆ ಇವನ್ ಆಲ್ಬರ್ಟ್ ಐನ್ಸ್ಟೈನ್ ವಾಸ್ ಆರ್ಟಿಸ್ಟಿಕ್, ಅವನ ಸ್ಕೂಲಿಂದ ತೆಗೆದಿದ್ದು, ಅವನ ಇಂಟೆಲಿಜೆಂಟ್ ನೋಡಿದ್ರೆ ನಾರ್ಮಲ್ ಕಿಂತ 140. ಹೀ ಇಸ್ ಒನ್ ಆಫ್ ದ ಹೈ ಐಕ್ಯೂ ಪೀಪಲ್, ಬಟ್ ಹಿ ಸೋಷಿಯಲ್ ಕಮ್ಯುನಿಕೇಶನ್ ಕಮ್ಮಿ ಇತ್ತು ಅಂತ ಹೇಳ್ತಾರೆ. ಇವನ್ ಇವಾನ್ ಮಸ್ಕ್, ದೇ ಆರ್ ಆಲ್ ಗುಡ್ ಇನ್ ದೇರ್ ಫೀಲ್ಡ್, ದೇ ಸೇ ದೇ ಹ್ಯಾವ್ ಆರ್ಟಿಸ್ಟಿಕ್ ಟ್ರೇಡ್ಸ್. ಟ್ರೇಡ್ಸ್ ಅಂದ್ರೆ ಸ್ವಲ್ಪ ಫೀಚರ್ಸ್ ಆಫ್ ಆರ್ಟಿಸ್ಟಿಕ್. ಸೊ ಅವ್ರಿಗೆ ಎಲ್ಲಿ ಸಪೋರ್ಟ್ ಕೊಡ್ತೀವಿ ಅವಾಗ ಸಪೋರ್ಟ್ ಕೊಟ್ಟದ್ರಲ್ಲಿ ಈ ಮಕ್ಕಳು ಸ್ವತಂತ್ರವಾಗೂ ಆಗಬಹುದು, ಇನ್ಫ್ಯಾಕ್ಟ್ ನಾರ್ಮಲ್ ಮಕ್ಕಳಿಗಿಂತ ಮುಂದೆ ಹೋಗೋ ಪಾಸಿಬಿಲಿಟೀಸು ಹೆಚ್ಚಿರುತ್ತದೆ. ನಮ್ಮ ಮೇಲೆ ತಾಯಿ ಮತ್ತೆ ನಮ್ಮ ಸಮಾಜ ಅವ್ರಿಗೆ ಹೇಗೆ ಸಪೋರ್ಟ್ ಕೊಡ್ತೀವಿ, ಬರೀ ಪೇರೆಂಟ್ಸ್ ಅಲ್ಲ, ಆಸ್ ಅ ಸೊಸೈಟಿ ನಾವು ಇಂಥ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಹೆಚ್ಚು ಸಾಕಷ್ಟು ಬಾರಿ ಆಟಿಸಮ್ ಮಕ್ಕಳಿಗೆ ಪಾರ್ಕಿಗೆ ಕರ್ಕೊಂಡು ಹೋದ್ರೆ ಈ ಮಕ್ಕಳಿಗೆ ಯಾಕೆ ಕರ್ಕೊಂಡು ಬಂದಿದೆ, ಇವರೆಲ್ಲ ಮನೇಲಿ ಕೂಡ ಹಾಕಬೇಕು, ಮನೇಲಿ ಇರಬೇಕು ಅಂತ ಹೇಳ್ತಾರೆ. ಬಟ್ ಈ ಮಕ್ಕಳಿಗೆ ಸೋಷಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಾನು ಎಲ್ಲ ಪೇರೆಂಟ್ಸ್ಗೆ ಹೇಳ್ತೀನಿ, ಸಾಯಂಕಾಲ 1-2 ತಾಸು ಹೊರಗಡೆ ಕರ್ಕೊಂಡು ಹೋಗ್ರಿ. ಮನೆಯೊಳಗೆ ಆಟ, ಇಂಡೋರ್ ಗೇಮ್ಸು ಔಟ್ಡೋರ್ ಗೇಮ್ಸಿಗೆ ಸಾಕಷ್ಟು ಇದೆ. ಹೊರಗಡೆ ಕರ್ಕೊಂಡು ಹೋಗ್ರಿ, ಬಿಸಿಲಲ್ಲಿ ಮಕ್ಕಳು ಆಟ ಆಡಬೇಕು. 4-6 ಅವರ್ಸ್ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗ್ರಿ, ಅವ್ರು ಗಸರ್ಗುಂಡಿನೋ ಅಥವಾ ಜೋಪಾಳೆ ಆಡ್ಬೇಕಾದ್ರೆ ಅವ್ರ ನಂಬರಿಗೆ ವೇಟ್ ಮಾಡೋದು, ಅಲ್ಲಿ ನಂಬರ್ ತಗೊಂಡು ನಿಲ್ಕೊಳೋದು, ಅವ್ರ ಜೊತೆ ಹೊಂದ್ಕೊಂಡು ಆಟಾಡೋದು, ಇವೆಲ್ಲ ಬೆಳವಣಿಗೆ ಬಹಳ ಮುಖ್ಯ.
0: ಅಂತ ಸಂದರ್ಭದಲ್ಲಿ ಈ ಒಂದು ಸಂದರ್ಶನದ ವೇಳೆ ಪ್ರಾರಂಭದಲ್ಲಿ ನಾನು ಹೇಳಿದೆ ಇದು ಕ್ಯೂರೇಬಲ್, ಅದಕ್ಕೆ ನೀವು ಹೇಳಿದ್ರಿ ಸಪೋರ್ಟ್ ಅಂತ. ಯಾವ ರೀತಿಯ ಸಪೋರ್ಟ್ ಪಾಲಕರು, ಕುಟುಂಬದವರು ಹಾಗೂ ಸರ್ಕಾರ ಮಾಡ್ತಾ ಇದೆ ಆಟಿಸಮ್ಗೆ, ಅದ್ರ ಬಗ್ಗೆ ವೈದ್ಯರಾದ ನೀವು ಏನ್ ಹೇಳಿ?
1: ಫಸ್ಟ್ ನಾವು ಫ್ಯಾಮಿಲಿ ಸಪೋರ್ಟ್ ಬಹಳ ಮುಖ್ಯ. ಮನೇಲಿ ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡಬೇಕು. ಸಾಕಷ್ಟು ಥೆರಪಿ ಸೆಂಟರ್ ಕೂಡ ಬರ್ತಿದೆ. ಸ್ಪೀಚ್ ಥೆರಪಿ ಅಂದ್ರೆ ಭಾಷೆ ಸಪೋರ್ಟ್ ಮಾಡ್ಲಿಕ್ಕೆ ಸ್ಪೀಚ್ ಥೆರಪಿ, ಆಕ್ಯುಪೇಷನಲ್ ಥೆರಪಿ. ಆಕ್ಯುಪೇಷನಲ್ ಥೆರಪಿ ಹೆಚ್ಚಾಗಿ ಡೇ ಟು ಡೇ ಸ್ಕಿಲ್ಸ್, ಎಡಿ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಬಗ್ಗೆ, ಅದ್ರ ಬಗ್ಗೆ ಸಾಕಷ್ಟು ಕೆಲಸ ಮಾಡ್ತಿದೆ. ಕೆಲವು ಪ್ಲೇ ಥೆರಪಿ ಕೂಡ ಸೇರ್ತಾ ಇದೆ, ಕೆಲವೊಬ್ಬರಿಗೆ ಫಿಸಿಯೋಥೆರಪಿನೂ ಬೇಕಾಗುತ್ತೆ. ಹಿಂಗೆಲ್ಲ ಥೆರಪಿಗಳಿರ್ತವೆ. ದಿಸ್ ಆರ್ ಆಲ್ 40-50 ಸೆಷನ್ಸ್ ಇರ್ತವೆ. ಬಟ್ ಇದಕ್ಕಿಂತ ಜಾಸ್ತಿ ಮನೇಲಿ ಇವೆಲ್ಲ ಕಂಟಿನ್ಯೂ ಮಾಡೋದು, ಹಂಗೆ ಅವ್ರಿಗೆ ಸಪೋರ್ಟ್ ಮಾಡೋದು. ಮತ್ತು ಅವ್ನು ಏನು ವೀಕ್, ಎಲ್ಲ ಮಗುಗೂ ಒಂದು ಸ್ಟ್ರೆಂತ್ ಒಂದು ವೀಕ್ನೆಸ್ ಇರುತ್ತೆ, ಅವ್ನ ಸ್ಟ್ರೆಂತ್ಗೆ ಜಾಸ್ತಿ ಅಪರ್ಚುನಿಟೀಸ್ ಕೊಡಬೇಕು. ಮತ್ತು ಅವನು ಏನು ವೀಕ್ನೆಸ್ ಇದೆಯಲ್ಲ, ಆ ವೀಕ್ನೆಸ್ ಅವನಿಗೆ ಕಮ್ಮಿ ಮಾಡಿಸ್ಬಾರ್ದು, ಅದೊಂದು ಚಾಲೆಂಜ್ ಅಂತ ತಗೊಂಡು ಆ ವೀಕ್ನೆಸ್ ಮೇಲೆ ವರ್ಕ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ ಈ ಮಕ್ಕಳಿಗೆ.
0: ಇವತ್ತಿನ ಈ ಕಾರ್ಯಕ್ರಮದಲ್ಲಿ, ಈ ಸಂದರ್ಶನದಲ್ಲಿ ಆಟಿಸಮ್ ಕುರಿತು ಬಹಳಷ್ಟು ವಿಷಯಗಳನ್ನು ನಾವು ಮಾತನಾಡಿದ್ವಿ. ಈಗ ಆಸ್ಪತ್ರೆ ಬಗ್ಗೆ ಮಾತನಾಡೋಣ. KLE ಸೆಂಟಿನರಿ ಚಾರಿಟಬಲ್ ಹಾಸ್ಪಿಟಲ್ ಯಳ್ಳೂರು ಬೆಳಗಾವಿಯಲ್ಲಿ ತಾವು ಅಸೋಸಿಯೇಟ್ ಪ್ರೊಫೆಸರ್, ನ್ಯೂರೋ ಕನ್ಸಲ್ಟೆಂಟ್, ನ್ಯೂರೋ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್. ವಿತ್ ರಿಸ್ಪೆಕ್ಟ್ ಟು ಆಟಿಸಮ್, ಯಾವೆಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಫೆಸಿಲಿಟೀಸ್ ಇದೆ, ಸ್ವಲ್ಪ ತಿಳಿಸಿ.
1: ಪ್ರತಿ ಬುಧವಾರ ನಮ್ದು ನ್ಯೂರೋ ಡೆವಲಪ್ಮೆಂಟ್ ಕ್ಲಿನಿಕ್ ನಡೆಯುತ್ತೆ, ಬೆಳಗ್ಗೆ 9-1 ಗಂಟೆವರೆಗೂ. ಇಂಥ ಮಕ್ಕಳಿಗೆ ಸ್ಪೆಷಲ್ ಅಸೆಸ್ಮೆಂಟ್ ಮಾಡ್ತೀವಿ. ಫಸ್ಟ್ ಥಿಂಗ್, ಈ ಮಕ್ಕಳು ಬಂದ ತಕ್ಷಣ ಪ್ರಾಪರ್ ಅಸೆಸ್ಮೆಂಟ್ ಮಾಡೋದು, ಅಂದ್ರೆ ಇವ್ರಿಗೆ ಏನ್ ಬೆಳವಣಿಗೆಯಲ್ಲಿ ಏನ್ ಕೊರತೆ ಇದೆ, ಬೆಳವಣಿಗೆ ಮೈಲ್ ಸ್ಟೋನ್ಸ್ ಎಲ್ಲ ಚೆಕ್ ಮಾಡ್ತೀವಿ. ಮತ್ತೆ ಕೆಲವು ಟೆಸ್ಟ್ ಗಳಿದಾವೆ, MCHAT ಆಗ್ಲಿ, ಈಸಾ, ದೀಸ್ ಆರ್ ಕಾಮನ್ ಸ್ಟ್ಯಾಂಡರ್ಡ್ ಟೆಸ್ಟ್ಸ್ ಗಳಿರ್ತವೆ. ವಿ ಯೂಸ್ ದಿಸ್ ಟೆಸ್ಟ್ ಟು ಫಸ್ಟ್ ಥಿಂಗ್ ವಾಟ್ ವಿ ಡೂ ಇಸ್ ವೆದರ್ ದೇ ಆರ್ ಆರ್ಟಿಸ್ಟಿಕ್ ಆರ್ ಸಮ್ ಫೀಚರ್ಸ್ ಇದೆಯಾ, ಅವ್ರ ಬರೇ ಲ್ಯಾಂಗ್ವೇಜ್ ಡಿಲೇ ಮಾತ್ರ ಇದೆಯಾ ಅನ್ನೋದು ಫಸ್ಟ್ ಕಂಡು ಹಿಡಿತೀವಿ. ಒನ್ಸ್ ಅಸೆಸ್ಮೆಂಟ್ ಆದ್ಮೇಲೆ ಅಲ್ಲಿ ನಮ್ಮ ಫಿಸಿಯೋಥೆರಪಿ ಯೂನಿಟ್, ಸೈಕಾಲಜಿ ಯೂನಿಟ್, ಪೇರೆಂಟ್ ಸಪೋರ್ಟ್ ಯೂನಿಟ್ ಕೂಡ ಇದೆ. ಈ ಮಕ್ಕಳಿಗೆ ಯಾವ ರೀತಿಯ ಸಪೋರ್ಟ್ ಬೇಕಾಗುತ್ತೋ ಅವೆಲ್ಲ ನಾವು ಒದಗಿಸ್ಕೊಡ್ತೀವಿ.
0: ಮಕ್ಕಳಿಗೂ ಆಯ್ತು, ಈಗ ಪಾಲಕರಿಗೂ ತಾವು ಏನಾದರೂ ಒಂದು ಮೆಂಟಲಿ ಅವರಿಗೆ ಪ್ರಿಪೇರ್ ಮಾಡುವಂತೆ ಕೌನ್ಸಿಲ್ ಮಾಡ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ, ಬಿಕಾಸ್ ಪಾಲಕರ ಪಾತ್ರ ಬಹಳ ಮುಖ್ಯ ಆಗುತ್ತೆ.
1: ಪೇರೆಂಟ್ಸ್ ಅವ್ರು ಸ್ಟ್ರಾಂಗ್ ಇರೋದು ಬಹಳ ಮುಖ್ಯ ಈ ವಿಷಯದಲ್ಲಿ. ನಮ್ದು ಪೇರೆಂಟಲ್ ಕ್ಲಿನಿಕ್ಕು ಮಾಡ್ತಿದ್ದೀವಿ, ಸೈಕಾಲಜಿಸ್ಟ್ ಇದ್ದಾರೆ, ಹೂ ವಿಲ್ ಸಪೋರ್ಟ್ ದೆಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಅವ್ರಿಗೆ ಏನೇ ಕೊರತೆ ಅನ್ಸಿದ್ರು, ಮೆನಿ ಟೈಮ್ಸ್ ಏನಾಗಿರುತ್ತೆ, ಅವ್ರು ಸುಮಾರು ಸರಿ ಥೆರಪೀಸ್ ಬರ್ತಾರೆ, ತಿಂಗಳಾನ್ಗಟ್ಲೆ ಬರ್ತಾರೆ, ಸಡನ್ಲಿ ಅವ್ರಿಗೆ ಏನನ್ಸುತ್ತೆ, ಹಾ ಈಗ ಬೇಡ ನಮಗೆ, ಬಿಟ್ಬಿಡ್ತೀವಿ ಅಂತ. ಹಂಗೆ ಬಿಟ್ಟ ತಕ್ಷಣ ಇದೇನು, ನಾವು 60-70% ಇಂಪ್ರೂವ್ ಆಗಿರೋ ಮಕ್ಕಳು ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಆಗುತ್ತೆ. ಇಟ್ ಇಸ್ ಕನ್ಸಿಸ್ಟೆಂಟ್ಲಿ ದೇ ಹ್ಯಾವ್ ಟು ಕಮ್ ಫಾರ್ ಥೆರಪೀಸ್. ಇದು ಒಂದು ದಿವಸ ಒಂದು ಥೆರಪಿ, 2 ಥೆರಪಿ ಸೆಷನ್ ಅಲ್ಲಿ ಮುಗಿಯೋ ಕಂಡೀಷನ್ ಅಲ್ಲ. ಕೆಲವೊಂದು ಸರಿ ಅವ್ರಿಗೆ ಲೈಫ್ ಲಾಂಗ್ ಸಪೋರ್ಟ್ ಬೇಕಾಗುತ್ತೆ. ಸೊ ಒನ್ಸ್ ವಿ ಸ್ಟಾರ್ಟ್ ದ ಥೆರಪಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಕಂಟಿನ್ಯೂ ಮಾಡೋದು. ಮೇ ಬಿ ದ ಫ್ರೀಕ್ವೆನ್ಸಿ ಕಮ್ಮಿ ಆಗ್ಬೋದು, ದಿನ ತಗೊಳೋದು ಬೇಕಿದ್ರೆ ವಾರಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ. ಡಸಂಟ್ ಮೀನ್ ದಟ್ ನಾನು 10 ಸೆಷನ್ ಕೊಟ್ಟೆ, 20 ಸೆಷನ್ ಕೊಟ್ಟೆ, ಇವಾಗ ಆಗ ಹೋಗ್ಬಿಡ್ತು, ಈಗ ನಾವು ನಾರ್ಮಲ್ ಆದ್ವಿ, ಹಂಗಿರಲ್ಲ. ಸಮ್ ಬಿಟ್ ಆಫ್ ಸಪೋರ್ಟ್ ಫಾರ್ ದ ಚೈಲ್ಡ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಅಂಡ್ ಪೇರೆಂಟ್ ಸಪೋರ್ಟ್ ಗ್ರೂಪ್ಸು ಮಾಡ್ತಾ ಇದ್ದೀವಿ. ಸೊ ಇಂಥ ಪೇರೆಂಟ್ಸ್ ವಿಲ್ ಕನೆಕ್ಟ್ ಟುಗೆದರ್. ಸೊ ಒನ್ಸ್ ಅ ಮಂತ್ ವಿ ಆರ್ ಪ್ಲಾನಿಂಗ್ ಟು ಸ್ಟಾರ್ಟ್ ಒನ್ ಪೇರೆಂಟ್ ಸಪೋರ್ಟ್ ಗ್ರೂಪ್ ಫಾರ್ ಸಚ್ ಚಿಲ್ಡ್ರನ್ಸ್.
0: ಉತ್ತಮ. ತಮ್ಮ ಅನುಭವದ ಪ್ರಕಾರ ಆಟಿಸಮ್ ಕುರಿತು ಏನಾದರೂ ಒಂದು ಸ್ಮಾಲ್ ಸಕ್ಸಸ್ ಸ್ಟೋರಿ ಹೇಳ್ಕೋಬಹುದಾ, ವಿಚ್ ವಿಲ್ ಮೋಟಿವೇಟ್ ದ ಲಿಸ್ನರ್?
1: ಸೊ ಈ ತಾಯಿ ಬೆಳಗಾಂ ಪ್ರಾಪರ್ ಅಲ್ಲ, ಇಲ್ಲೇ ಹಳ್ಳಿಯಿಂದ ಬಂದಿತ್ತು, ಒಂದೂವರೆ ವರ್ಷಕ್ಕೆ ಬಂದಿದ್ರು. ತಾಯಿಗೆ ಅನಿಸ್ತು ಮಗು ಕಣ್ಣಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಜಾಸ್ತಿ ನಗೋದಿಲ್ಲ ಹಂಗಂತ. ನಾವು ಇಮಿಡಿಯೇಟ್ಲಿ ವಿ ಸಾ ದ ಸಿಂಪ್ಟಮ್ಸ್. ಒಂದೂವರೆ ವರ್ಷ ಮಕ್ಕಳಿಗೆ ನಾವು ಥೆರಪಿ ಹಾಕೋದಿಲ್ಲ. ನಾವು ತಾಯಿಗೆ ಹೇಳಿದ್ವಿ, ನೀನು ಮಾತಾಡ್ತಾ ಇರು, ಆದಷ್ಟು ಅವನ ಜೊತೆಗೆ ಮಾತಾಡು, ಅವನಿಗೆ ಇದು ಮಾಡು. ಮತ್ತೆ ಮೊಬೈಲ್ ಜಾಸ್ತಿ ಕೊಡ್ತಾ ಇದ್ರು ಈ ಮಕ್ಕಳಿಗೆ. ವಿ ಸ್ಟ್ರಿಕ್ಟ್ಲಿ ಟೋಲ್ಡ್ ಸ್ಟ್ರಾಪ್ ಮೊಬೈಲ್ ಆ್ಯಂಡ್ ಸ್ಟಾರ್ಟ್ ಟಾಕಿಂಗ್ ಟು ದ ಚೈಲ್ಡ್. ಮಾತಾಡ್ತಾ ಇರು, ಆದಷ್ಟು ಮಗುಗೆ ಹೊರಗಡೆ ಕರ್ಕೊಂಡು ಹೋಗು, ಬೇರೆ ಮಕ್ಕಳ ಜೊತೆ ಮಿಂಗಲ್ ಮಾಡ್ಲಿಕ್ಕೆ ಕೊಡು. ಸೊ ವಾಟ್ ವಿ ಸಾ ಇಟ್ ಸ್ಲೋಲಿ ಸ್ಲೋಲಿ, ಒನ್ಸ್ ದ ಮೊಬೈಲ್ ಸ್ಟಾಪ್ ಮಾಡಿದ ತಕ್ಷಣ ಸಾಕಷ್ಟು ಪರಿವರ್ತನೆ ಬಂತು. ಒಂದೆರಡು ತಿಂಗಳಲ್ಲಿ ಮಗು ಸ್ವಲ್ಪ ಐ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಶುರು ಆಯಿತು. ಇಲ್ಲಿ ನಾವು ಥೆರಪಿ ಬೇಗ ಶುರು ಮಾಡಿದ್ವಿ, ಅದು ಪೇರೆಂಟ್ ಆಸ್ ಅ ಥೆರಪಿಸ್ಟ್ ಇಟ್ಕೊಂಡಿದ್ವಿ. ವಿ ಡಿಂಟ್ ಟೇಕ್ ಹೆಲ್ಪ್ ಆಫ್ ಅದರ್ ಥೆರಪಿಸ್ಟ್. ವಿ ಟೋಲ್ಡ್, ತಾಯಿ ಎಜುಕೇಟೆಡ್ ಇದ್ದಲು, ನೀನೇ ಥೆರಪಿಸ್ಟ್ ಅಂತ ಹೇಳಿದ್ವಿ. ನೀನು ಅವಳಿಗೆ ಥೆರಪಿ ಕೊಡಬೇಕು, ಮಾತಾಡ್ತಾ ಇರು, ಬೇರೆ ಮಕ್ಕಳ ಜೊತೆಗೆ ಬೆರಗು, ಆಟಿಕೆ ಸಾಮಾನು ತಗೊಂಡು ನೀನು ಅವನ ಜೊತೆ ಕುತ್ಕೊಂಡು, ಪ್ಯಾರಲಲ್ ಪ್ಲೇ, ಅವ್ನು ಆಡ್ತಿದ್ದಾನೆ ಅವ್ನ ಪಕ್ಕದಲ್ಲಿ ನೀನು ಕುತ್ಕೊಂಡು ಆಟಾಡು, ದಟ್ ಇಸ್ ಕಾಲ್ಡ್ ಆಸ್ ಪ್ಯಾರಲಲ್ ಪ್ಲೇ ಅಂತೀವಿ. ನೀನು ಅವನ ಜೊತೆಗೆ ಆಟಾಡು, ಒಂದೊಂದು ಸಾಮಾನು ನೀನು ಅವನಿಗೆ ಕೊಡು. ಬಾಲ್ ಆಟ, ಚೆಂಡ ಆಟ ಇಸ್ ದ ಬೆಸ್ಟ್ ಆಕ್ಚುಲಿ. ಚೆಂಡ ಆಟದಲ್ಲಿ ನೀನು ಚೆಂಡು ನೋಡ್ತಿರ್ತೀಯ, ಕಣ್ಣು ನೋಡ್ತಾ ಇರ್ತೀಯ. ಸೊ ಐ ಕಾಂಟ್ಯಾಕ್ಟ್ ಬೆಸ್ಟ್ ಡೆವಲಪ್ ಆಗೋದು ಚೆಂಡ ಆಟ. ನಾವು ಒಂದು ವರ್ಷದ ಮಕ್ಕಳು ಚೆಂಡ ಆಟ ಆಡ್ತಾರೆ. ಸೊ ವಿ ಸ್ಟಾರ್ಟ್ ಹರ್ ಸಮ್ ಪ್ಲೇಸ್ ಲೈಕ್ ಚೆಂಡ ಆಟ ಆಗೋದು, ಇದು ಬಿಲ್ಡಿಂಗ್ ಬ್ಲಾಕ್ಸ್ ತಗೊಂಡು ಆಟಾಡೋದು. ಏನಿದ್ರು ನೀನು ಅವ್ನ ಮುಂದೆ ಕುತ್ಕೊಂಡು ಆಟಾಡು. ಈ ಅಕ್ಕಿ ಇರುತ್ತೆ, ಅಕ್ಕಿ ತಗೊಂಡು ಹಿಂಗೆ ಕೈ ಹಾಕಿ ಇದು ಮಾಡು, ವೆಟ್ ನೆಲದಲ್ಲಿ ನಡೆಸು, ಅದ್ರೊಳಗೆ ನಡೆಸು, ಪಾರ್ಕಿಗೆ ಕರ್ಕೊಂಡು ಹೋಗು. ಹಿಂಗೆ ಸಾಕಷ್ಟು ಅವರಿಗೆ ಈ ಪೇರೆಂಟು ಪ್ರತಿ ವಾರ ಬಂದು ಭೇಟಿ ಮಾಡ್ತಿದ್ರು ನಮಗೆ. ಪ್ರತಿ ವಾರ ಹೊಸ ಹೊಸ ಒಂದು ಎರಡೆರಡು ಟಾಸ್ಕ್ ಕೊಡ್ತಿದ್ವಿ. ಸಿನ್ಸಿಯರ್ ಆಗಿ ಎರಡೆರಡು ಟಾಸ್ಕ್ ಮಾಡ್ಕೊಂಡು ಬಂದರು. ಬಿಕಾಸ್ ವಿ ಹ್ಯಾಡ್ ಡಯಾಗ್ನೋಸ್ಡ್ ಅರ್ಲಿ ಅನ್ಸುತ್ತೆ, ಬೈ 2 years ದಿಸ್ ಚೈಲ್ಡ್ ಸ್ಲೋಲಿ ಸ್ಲೋಲಿ ಸ್ಟಾರ್ಟೆಡ್ ಟಾಕಿಂಗ್ ಅ ಲಿಟಲ್. ಆಲ್ ದೋ ದಟ್ ಸ್ಪೆಕ್ಟ್ರಮ್ ರಿಮೇನ್ಡ್, ಬಟ್ ಹಿ ವಾಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಸೋಷಿಯಲ್. ಒಂದು ಸ್ವಲ್ಪ ಮಾತಾಡ್ಲಿಕ್ಕೆ ಶುರು ಮಾಡೋದು, ಅಟ್ ಲೀಸ್ಟ್ ಅವ್ನ ನೀಡ್ಸ್, ಅವ್ನಿಗೆ ಏನು ಬೇಕು, ಏನು ಬೇಡ ಅನ್ನೋ ಸಹ ಇದು ಮಾಡ್ತಿದ್ದ. ಅರ್ಲಿ ಥೆರಪಿ ಡೆಫಿನೆಟ್ಲಿ ವಿಲ್ ಹ್ಯಾವ್ ಬೆಟರ್ ಔಟ್ಕಮ್ ಕಂಪೇರ್ ಟು ಡಿಲೇ ಇನ್ ದ ಥೆರಪೀಸ್.
0: ಇವತ್ತಿನ ಈ ವಿಷಯ ಆಟಿಸಮ್ ಕುರಿತು ತಾವು ವಿವರವಾದ ಮಾಹಿತಿಯನ್ನು ಕೊಟ್ಟರೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಮೊದಲನೇದಾಗಿ, ನಿಮ್ಗೆ ಎಲ್ಲೇ ಆದ್ರೂ ಆ ಮಗುವಿನ ಬೆಳವಣಿಗೆ ಕೊರತೆ ಅನಿಸಿದ್ರೆ, ದಯವಿಟ್ಟು ಅಕ್ಕಪಕ್ಕದವರಿಗೆ ಕೇಳೋ ಬದಲು ನೀವು ವೈದ್ಯರಿಗೆ ಬಂದು ಮಗುವಿನ ತೋರಿಸ್ರಿ. ಅದನ್ನು ಮುಖ್ಯವಾಗಿ ಆ ಮಗುವಿನ ಅಸೆಸ್ಮೆಂಟ್ ಮಾಡಬೇಕು. ಇವಾಗ ಒಂದ್ ವೇಳೆ ಅವನಿಗೆ ಆಟಿಸಮ್ ತರ ಕಾಣಿಸ್ತಿದೆ ಅಂದ ತಕ್ಷಣ ನಾವು ಅದನ್ನ ಲೇಬಲ್ ಮಾಡಿ ತಾ ಇಲ್ಲ, ಅವನಿಗೆ ಎನೇಬಲ್ ಮಾಡ್ತೀವಿ, ಅವನಿಗೆ ಸಪೋರ್ಟ್ ಕೊಡ್ತೀವಿ. ನೀವು ಮನೆಯಲ್ಲಿ ಯಾವ ರೀತಿ ಈ ಮಗುಗೆ ಸಪೋರ್ಟ್ ಮಾಡಬೇಕು, ಯಾವ ರೀತಿ ಇದ್ದು ಅವನ ಬಿಹೇವಿಯರ್ ಏನಾದರೂ ತೊಂದರೆ ಇದ್ರೆ, ರಿಪಿಟೇಟಿವ್ ಬಿಹೇವಿಯರ್ ಇದ್ರ ಬಗ್ಗೆ ಹೇಗೆ ಅದ್ರ ಬಗ್ಗೆ ಸಪೋರ್ಟ್ ಮಾಡಬೇಕು ಅನ್ನೋ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಸೊ ಅರ್ಲಿ ಡಯಾಗ್ನೋಸಿಸ್ ಇಂದ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇದು ಕ್ಯೂರ್ ಆಗುತ್ತೆ ಅಂತ ಕ್ವಶನ್ಕ್ಕಿಂತ ಈ ಮಗುವಿಗೆ ನಾವು ಹೇಗೆ ಸಪೋರ್ಟ್ ಮಾಡ್ತೀವಿ, ನಾವು ಹೇಗೆ ಅವನಿಗೆ ಇಂಡಿಪೆಂಡೆಂಟ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾವು ಆಟಿಸಮ್ ಅಂದ ಕೂಡಲೇ ಹೆದರ್ಕೊಳೋಕ್ಕಿಂತ ಅದನ್ನು ಸ್ವೀಕಾರ ಮಾಡಿ ಅದಕ್ಕೆ ಬೇಕಾಗುವ ಸಹಾಯ ಆ ಮಕ್ಕಳಿಗೆ ಕೊಡೋದ್ರಿಂದ ಬಹಳ ಉತ್ತಮ ಬೆಳವಣಿಗೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆಟಿಸಮ್ ಅಂದ್ರೆ ಭಯ ಪಡೋದು ಬೇಡ, ಅದನ್ನ ಬೇಗವಾಗಿ ಸ್ವೀಕರಿಸುವುದು, ಅದಕ್ಕೆ ಅರ್ಥ ಮಾಡಿಕೊಳ್ಳುವುದು, ಮತ್ತು ಆ ಮಗುವಿಗೆ ಬೇಕಾದ ಸಹಾಯ ಮಾಡುವುದು ಬಹಳ ಮುಖ್ಯ.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
1: ಧನ್ಯವಾದ.
0: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಆಟಿಸಮ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ KLE ಸೆಂಟಿನರಿ ಚಾರಿಟೇಬಲ್ ಹಾಸ್ಪಿಟಲ್ ಎಳ್ಳೂರು ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಕನ್ಸಲ್ಟೆಂಟ್ ನ್ಯೂರೋ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ ಆದ ಡಾಕ್ಟರ್ ಸೌಮ್ಯ ವರ್ಣಿಕರ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷದ ಪದವಿ ಅಭ್ಯಾಸಕ್ರಮ 2026 and 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ KCET ಮಾರ್ಗದರ್ಶಕ ತತ್ವೇ ತಸೇಚ್ ಫಲೋ

1174. ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.

ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಪ್ರತಿಯೊಂದು ಹೆಜ್ಜೆಯೂ ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಶುಭೋದಯ ಡಿಯರ್ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮ್ಮೊಂದಿಗೆ ನಾನು ಅಂಜುನಾಥ್ ಭಯ. ಆತ್ಮೀಯ ಸ್ನೇಹಿತರೆ, ಇದು ಶುಭ ಶುಕ್ರವಾರದ ಸ್ಪೆಷಲ್ ಕಾರ್ಯಕ್ರಮ ರಕ್ಷಾಬಂಧನ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಅಣ್ಣ ತಂಗಿಯರ ಮೇಲೆ ಇರೋ ಉತ್ತಮ ಗೀತೆಗಳ ಲೈನಪ್ ನಾನು ಮಾಡಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳು ಇವೆ. ಗಿರಿಕನ್ಯೆ ಚಿತ್ರದ ಗೀತೆ ಕೂಡಿ ಬಾಳೋಣ. ಈ ಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರೆ, ತಮಗೂ ತಮ್ಮ ಅಕ್ಕಂದಿರಿಗೆ, ತಾಯಂದಿರಿಗೆ, ತಂಗಿಯರಿಗೆ, ಅಣ್ಣಂದಿರಿಗೆ, ತಮ್ಮಂದಿರಿಗೆ ರಿಕ್ವೆಸ್ಟ್ ಮಾಡಬೇಕು ಗೀತೆ ಅಂದರೆ ಹಾಟ್ಲೈನ್ ಸಂಖ್ಯೆ 9019049049 ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ತಿಳಿಸಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು. ಶುಭ ಶುಕ್ರವಾರ, ವರ್ಷದ 8th ತಿಂಗಳಿನ 28th ದಿನ, August 28, 2026 ನಿಮ್ಮೊಂದಿಗೆ ನಾವು. ರಕ್ಷಾಬಂಧನ್ ಸ್ಪೆಷಲ್ ಕಾರ್ಯಕ್ರಮ, ಹಾಡನ್ನ ಕೇಳಿ ಮಜಾ ಮಾಡಿ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ರಕ್ಷಾಬಂಧನ್ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ರಕ್ಷಾಬಂಧನ್ ಸಂಬಂಧಿತ ಗೀತೆಗಳನ್ನು ಸಂಗ್ರಹಿಸಿಟ್ಟಿದ್ದೇನೆ. ನಾನು ಕೇಳ್ತಾ ಎಂಜಾಯ್ ಮಾಡಿ ನೀವು. ಆ್ಯಂಡ್ ನನಗೂ ಗೊತ್ತು, ಎಲ್ಲ ಅಕ್ಕಂದಿರು ತಂಗಿಯರು ಆಚೆ ಅಣ್ಣಂದಿರು ತಮ್ಮಂದಿರು ಫುಲ್ ಬ್ಯುಸಿ ಆಗಿದ್ದಾರೆ ರಾಖಿ ಕಟ್ಟಿಸ್ಕೊಳ್ಳಿಕ್ಕೆ. ಸೊ ಸ್ನೇಹಿತರೇ, ಇವತ್ತಿನ ದಿನ ಬಹಳ ಶುಭವಾದ ದಿನ. ಸೊ ಅಣ್ಣ ತಂಗಿಯರ ಈ ಬಂಧ ಈ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ನಿಮ್ಮೊಂದಿಗೆ ನಾವು ರಕ್ಷಾಬಂಧನ್ ಸ್ಪೆಷಲ್ ಕಾರ್ಯಕ್ರಮ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM, KLE ಕನಸು. ಹಾಡನ್ನು ಕೇಳಿ ಎಂಜಾಯ್ ಮಾಡಿ.

0: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
1: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

ನಿಮ್ಮೊಂದಿಗೆ ನಾವು ಸ್ಪೆಷಲ್ ರಕ್ಷಾಬಂಧನ್ ಸ್ಪೆಷಲ್ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಉತ್ತಮ ಗೀತೆಗಳು ಲೈನ್ ಅಪ್ ಇವೆ. ಮಂಜುನಾಥ್ ಸರ್ ರಕ್ಷಾಬಂಧನ್ ಹಾರ್ದಿಕ ಶುಭಾಶಯಗಳು ನಿಮಗೂ ಅಂತ ತಿಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಡನ್ನ ಕೇಳಿ.

ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.0 FM KLE ಕನಸು. ಶುಭ ಶುಕ್ರವಾರ, ವರ್ಷದ 8ನೇ ತಿಂಗಳಿನ 28ನೇ ದಿನ, ರಕ್ಷಾಬಂಧನ್ ಸ್ಪೆಷಲ್ ಕಾರ್ಯಕ್ರಮದ ಗೀತೆಗಳನ್ನ ನೀವು ಕೇಳ್ತಾ ಇದ್ದೀರಾ. ಕೇಳಿ ಮಜಾ ಮಾಡಿ.

ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿನ ಅಡಿಪಾಯಿಂಟ್ ಫಾರ್ ಎಫ್ಎಂ ಕೆಎಲ್ ಈ ಕನಸು ರಕ್ಷಾ ಬಂಧನ್ ಸ್ಪೆಷಲ್ ಕಾರ್ಯಕ್ರಮದ ಗೀತೆಗಳನ್ನ ಕೇಳ್ತಾ ಇದೀರಾ, ಎಂಜಾಯ್ ಮಾಡ್ತಾ ಇದೀರಾ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 9.4 FM ಕೆಎಲ್ಇ ಕನಸು.

ಹ್ಯಾಪಿ ರಕ್ಷಾಬಂಧನ್ ಮಂಜುನಾಥ ತಮ್ಮ ಅಂತ ಪ್ರೀತಿಯಿಂದ ಜ್ಯೋತಿ ಬೆಳಗಾವಿ ಅವರು, ರಾಜಶ್ರೀ ಅವರು, ಜೈ ಶ್ರೀರಾಮ್, ಜೈ ಜಿನೇಂದ್ರ ಅಂತ ಹೇಳ್ತಾರೆ. ರಕ್ಷಾಬಂಧನ್ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸಿದ್ದಾರೆ. ಪೂಜಾ ಅವರು ಕೂಡ ತಿಳಿಸಿದ್ದಾರೆ, ಕೃತಿಕಾ ಅವರು ಕೂಡ. ಎಸ್, ಥ್ಯಾಂಕ್ ಯು ಸೋ ಮಚ್, ನೀವು ನಮಗೆ ರೇಡಿಯೋ ಮುಖಾಂತರ ಸಿಕ್ಕಿರೋ ಅಣ್ಣ. ಎಸ್ ಕೃತಿಕಾ ಅವರೇ, ಥ್ಯಾಂಕ್ ಯು ಸೋ ಮಚ್ ತಮ್ಮ ಈ ಪ್ರೀತಿಗೆ. ಆಚೆ ನಮ್ಮ ಶೋಭಾ ಡವ್ಲಿ ಅವರು ಕೂಡ ನನಗೆ ಮೆಸೇಜ್ ಅನ್ನು ಮಾಡಿದ್ದಾರೆ. ಸೊ ಎಲ್ಲರಿಗೂ ನನ್ನ ವೇಣುಧ್ವನಿಯ ಕುಟುಂಬದ ಅಕ್ಕಂದಿರು, ತಾಯಂದಿರು, ತಂಗಿಯರು, ವೇಣುಧ್ವನಿಯ ಮುಖಾಂತರ ಸಿಕ್ಕಿರೋರು, ವೇಣುಧ್ವನಿಗಿಂತ ಮುಂಚಿಂದ ನನ್ನ ಪ್ರೀತಿಯಿಂದ ಪ್ರೀತಿಸೋ ಅಕ್ಕಂದಿರು, ತಂಗಿಯರಿಗೆ, ಎಲ್ಲರಿಗೂ ಆ ದೇವಿ ಒಳ್ಳೇದು ಮಾಡಲಿ. ಏಕೆಂದರೆ ಇವತ್ತು ದೇವಿಯ ವಾರ. ಎಸ್, ದೇವಿ ಒಳ್ಳೇದು ಮಾಡಲಿ ನಿಮಗೆ ಅಂತ ಹೇಳ್ತಾ ಹಾಡನ್ನು ಕೇಳಿ ಮಜಾ ಮಾಡಿ.

ನನ್ನ ಬ್ಯಾಂಗಲ್ ಬಂಗಾರಿ ಅಕ್ಕಂದಿರು ತಂಗಿಯರಿಗೆ ಒಳ್ಳೇದಾಗ್ಲಿ ಅಂತ ಈ ಗೀತೆ. ಹ್ಯಾಪಿ ರಕ್ಷಾಬಂಧನ ಮಂಜುನಾಥ್ ಸರ್, ಎಸ್ ಥ್ಯಾಂಕ್ ಯು ಸೋ ಮಚ್. ಶುಭಾ ಪಾಟೀಲ್ ಅವರೇ, ನನಗೆ ಅಣ್ಣ ತಮ್ಮಂದಿರು ಇಲ್ಲ, ಅದಕ್ಕೆ ನೀವೇ ನೋಡಿ. ಎಸ್ ಸುನೀತಾ ಮೋರ್ಗರ್ ಅವರೇ, ತಮ್ಮ ಈ ಪ್ರೀತಿಯ ಒಂದು ಆಶೀರ್ವಾದಕ್ಕೆ ಧನ್ಯವಾದ. ಕಂಚನ್ ಕೋಪರ್ಡೆ ಅವರ ಮಕ್ಕಳಿಗೂ, ಯಾರು ಇಲ್ಲ ಇಬ್ಬರು ಮಕ್ಕಳು ಅವರಿಗೆ, ಶುಭಂ ಮತ್ತು ಓಂಕಾರ ಅವರಿಗೆ, ಅಕ್ಷತಾ ಅವಳು ಬೆಂಗಳೂರಿನಿಂದ ಇಬ್ಬರಿಗೂ ರಕ್ಷಾ ರಾಖಿಯನ್ನು ಕಳಿಸುತ್ತಾಳೆ. ನನ್ನ ಹೆಣ್ಣು ಮಕ್ಕಳು ಇಲ್ಲ, ಇಬ್ಬರು ಗಂಡು ಮಕ್ಕಳು, ಅವಳಿಗೋಸ್ಕರ ಸಾಂಗ್ ಯಾವುದ್ರೆ. ಎಸ್ ಬ್ಯಾಂಗಲ್ ಬಂಗಾರಿ ತೊಗರಿ ಅವ್ರಿಗೋಸ್ಕರ ಅಕ್ಷತಾ ಫ್ರಮ್ ಬೆಂಗಳೂರು. ಸೊ ಸ್ನೇಹಿತರೆ, ಕೃತಿಕಾ ಆಯಿತು, ಮತ್ತೆ ಯಾರನ್ನು ಮೆಸೇಜ್ ಮಾಡ್ಯಾರಪ್ರೆ, ಅಕ್ಷತಾ ಅವರು, ಮಂಜುನಾಥ್ ಅಣ್ಣ ಜನ್ಮದಿನ ಏನಿದು, ಇದು ರಕ್ಷಾಬಂಧನ, ಸಾರಿ ಜನ್ಮದಿನ ಅಂತ, ರಕ್ಷಾಬಂಧನ ಹಾರ್ದಿಕ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಕ್ಷತಾ ಅವರಿಗೆ ಥ್ಯಾಂಕ್ ಯು. ಸೊ ಮತ್ತೆ ಯಾರು ಮೆಸೇಜ್ ಮಾಡಿದ್ದಾರೆ ನೋಡೋಣ. ರಾಜೇಶ್ವರಿ ಅವರು ಕೂಡ ಮೆಸೇಜನ್ನು ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ರಾಜೇಶ್ವರಿ ಅವರೇ. ಇವತ್ತಿನ ದಿನ ಶುಕ್ರವಾರ, ಶುಭ ಶುಕ್ರವಾರ, ದೇವಿಯ ವಾರ, ದೇವಿ ಅಲ್ಲ ನನ್ನ ಅಕ್ಕಂದಿರು ತಾಯಂದಿರಿಗೆ ತಂಗಿಯರಿಗೆ ಒಳ್ಳೇದು ಮಾಡಲಿ, ಅವರ ಜೀವನದಲ್ಲಿರೋ ಯಾವುದೇ ಒಂದು ಕಷ್ಟ ಅವ್ರು ಏನು ಹಂಚ್ಕೊಳ್ಳೋದಿಲ್ಲ ನೋಡ್ರಿ, ಅಂಥ ಕಷ್ಟಕ್ಕೆ ಒಂದು ಪರಿಹಾರ ಸಿಗಲಿ, ದೇವಿ ರಕ್ಷಣೆ ಅವರಿಗೆ ಮೊದಲು ಕೊಡಲಿ, ಆಮೇಲೆ ನಾವು ಖುಷಿಯಾಗಿರ್ತೇವೆ. ಹಾಡನ್ನು ಕೇಳಿ ಎಂಜಾಯ್ ಮಾಡಿ. ಬ್ಯಾಂಗಲ್ ಬಂಗಾರಿ, ಗೀತೆ ಫಾರ್ ಆಲ್ ದ ಸಿಸ್ಟರ್ಸ್.

ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666 ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.

0: ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ. ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ. 90.4 ಎಫ್ಎಂ ಕೆಎಲ್ಇ ವೇಣುಧ್ವನಿಯಲ್ಲಿ ನೀವು ಕೇಳ್ತಾ ಇದ್ದೀರಾ ಮಿಶ್ರ ಮಾಧುರ್ಯ ಕಾರ್ಯಕ್ರಮವನ್ನ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಗಾಯನವನ್ನು ಹಾಡಲಿದ್ದಾರೆ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು.

ನಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM

ಇದುವರೆಗೂ ಕೇಳಿದಿರಿ ಮಿಶ್ರ ಮಾಧುರ್ಯ ಕಾರ್ಯಕ್ರಮವನ್ನ. ನಮ್ಮ ಇವತ್ತಿನ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನವನ್ನು ಪ್ರಸ್ತುತಪಡಿಸಿದವರು ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು. ಹೀಗೆ ಕೇಳ್ತಾ ಇರಿ 90.4 FM KLE ವೇಣುಧ್ವನಿ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್

0: ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವಣಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲಿದ್ದಾರೆ ಸುಗಮ ಸಂಗೀತ ಕಲಾವಿದೆ

ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು. ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ಬರ್ರಿ. ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ಇಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನ ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣ ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸುಗಮ ಸಂಗೀತ ಕಲಾವಿದೆ ಬೆಳಗಾವಿಯ ಶ್ರೀಮತಿ ನೇತ್ರಾ ಜೋಶಿಯವರು. ಹಾರ್ಮೋನಿಯಂ ಸಾಥ್ ನೀಡಿದವರು ಯಾದವೇಂದ್ರ ಪೂಜಾರಿ, ತಬಲಾ ಸಾಥ್ ನಿತಿನ್ ಸುತಾರ್. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ ಕೆಎಲ್ಇ ಚಿತ್ರಮಾಲಾ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಚಾಂದಿನಿ, ಚಿತ್ರ ಎ, ಗಾಯಕರು ಎಲ್ ಎನ್ ಶಾಸ್ತ್ರಿ ಹಾಗೂ ಪ್ರತಿಮಾ ರಾವ್, ಸಂಗೀತ ನಿರ್ದೇಶಕರು ಗುರುಕಿರಣ್, ಸಾಹಿತ್ಯ ಮುರಳಿ ಮೋಹನ್. ಹಾಡನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಅಮೃತ ವರ್ಷಿಣಿ. ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಸಂಗೀತ ನಿರ್ದೇಶಕರು ದೇವ. ಸಾಹಿತ್ಯ KLE ಕಲ್ಯಾಣ್. ಹಾಡನ

ಕಾರ್ಯಕ್ರಮದ ಮುಂದಿನ ಗೀತೆ ಗೂಗ್ಲಿ ಗಂಡಸರೆ. ಸಾಹಿತ್ಯ ಪವನ್ ವಡಿಯರ್, ಸಂಗೀತ ಜೋಶ್ವಾ ಶ್ರೀಧರ್, ಚಿತ್ರ ಗೂಗ್ಲಿ, ಗಾಯಕರು ಹರಿಚರಣ್. ಹಾಡನ್ನ ಕೇಳಿ ಆನಂದಿಸಿ.

ಧ್ರುವದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಹುಡುಗಿ ಕಣ್ಣು. ಚಿತ್ರ ರತಾವರ, ಗಾಯಕರು ಶ್ರೀ ಮುರಳಿ, ಸಾಹಿತ್ಯ ಯೋಗರಾಜ್ ಭಟ್ ಹಾಗೂ ಸಾಯಿ ಸರ್ವೆ, ಸಂಗೀತ ನಿರ್ದೇಶಕರು ಧರ್ಮ ವಿಶೇಷ್. ಹಾಡನ್ನ ಕೇಳಿ ಆನಂದಿಸಿ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಮೇರಿ ತೇರಿ.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
2: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 October 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
3: आपल्या बाळाला द्या ऐकण्याचा आनंद. जन्मजात बहिरेपणा असलेल्या लहान मुलांसाठी केलीज डॉक्टर प्रभाकर कोरे हॉस्पिटल आणि MRC घेऊन आले आहेत एक सुवर्ण संधी. मोफत क्वाक्लेअर इम्प्लांट शस्त्रक्रिया योजना. उत्तर कर्नाटकातील ही योजना राबवणारे केलीज डॉक्टर प्रभाकर कोरे हॉस्पिटल हे पहिले खासगी हॉस्पिटल आहे. आतापर्यंत 35 पेक्षा अधिक मुलांना या योजनेचा लाभ मिळाला. याची पात्रता वय वर्ष 3 वर्षाखालील मुले, गंभीर ते अतिगंभीर श्रवण कमी असणं, हिअरिंग एड वापरूनही फायदा होत नसणं, शस्त्रक्रियेसाठी वैद्यकीय दृष्ट्या योग्य नसणं, अशी मुले याचा फायदा घेऊ शकतात. ही शस्त्रक्रिया केल्यानंतर तुमची ऐकण्याची क्षमता पुन्हा मिळणं, बोलण्याची व भाषेची प्रगती सुधारणं, शिक्षण व सामाजिक विकासात मदत, उज्ज्वल भविष्यासाठी नवी संधी. तेव्हा उशीर करू नका, लवकर उपचार म्हणजे उत्तम परिणाम. आजच भेट द्या केलीज डॉक्टर प्रभाकर कोरे हॉस्पिटल आणि MRC बेळगावी. ENT विभाग, OBD नंबर 16 येते. आजच नोंदणी करा, मोफत तपासणीची संधी मिळवा.
4: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahe.edu.in. For more information, visit Kahe JNMC campus, Nehru Nagar, Belagavi or call 0831 244444 extension 4327.

0: ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
1: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
2: ಹಂಗಲ್ಲ, ಅದೈದು ಕೆಲ್ಸ.
1: ಯಾಕ ಮುಖ ಹೇಳದತ್ತಲ್ಲ?
2: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ.
3: ಸ್ವಲ್ಪ ಮನ್ಯಾಗ ಕಷ್ಟ ಆಗತ್ತೈತಿ.
1: ಈದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತ್ ನೋಡುವ.
2: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
4: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
2: केलीस डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा. समर्पित फेटल मेडिसिन युनिट, ज्यामध्ये एक इनहाऊस पूर्णवेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती सेकंड फ्लोर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 247377 एक्सटेन्शन 1530.
3: ನನ್ನ ಹೆಸರು ಕಾರ್ತಿಕ್ ಚಂದ್ರಿಗೆ. ಇವತ್ತು ರಕ್ಷಾಬಂಧನ. ನಾ ಇವತ್ತು ನನ್ನ ಸಿಸ್ಟರ್ ಇದ್ದಾಳೆ ಕರೆ, ಆದರೂ ನಾ ರಕ್ಷಾಬಂಧನ ಸೆಲೆಬ್ರೇಷನ್ ಮಾಡ್ಕೋಕ್ಕಾಗಲಿಲ್ಲ. ಯಾಕಂದ್ರೆ ನಾ ಇರೋದಿಲ್ಲಿ, ತಂಗಿ ಇರೋದು ಹಾಸ್ಟೆಲಲ್ಲಿ. ಆದರೂ ಮಿಸ್ ಮಾಡ್ಕೋತೀನಿ, ಆದ್ರೆ ಅದು ಹೋಗ್ಬೇಕಿತ್ತು, ಹೋಗೋಕ್ಕಾಗಲಿಲ್ಲ.
4: ಇಲ್ಲಿ ನೀ ಸೆಲೆಬ್ರೇಟ್ ಮಾಡಿದ್ದೆ, ನಿನಗೆ ಹೆಂಗೆ ಅನಿಸ್ತಾ ಇತ್ತು?
3: ಚಲೋ ಇದೆ, ಹಂಗೇನಿಲ್ಲ. ಹಾಂ ಚಲೋ ಇದೆ, ರಾಕಿ ಕಟ್ಸ್ಕೊಂಡಿನಿ, ನಡೀತಿದೆ, ಹಂಗೇನಿಲ್ಲ.

ಎಲ್ ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315255200 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನನ್ನ ಹೆಸರು ಇಂಚರಾ ಅಬ್ಬಿಗೇರಿ. ಇವತ್ತು ರಕ್ಷಾಬಂಧನ್ ಇದೆ. ಸೊ ರಕ್ಷಾಬಂಧನ್ ಬಗ್ಗೆ ನನ್ನ ಥಾಟ್ಸ್ ಏನಂದ್ರೆ, ರಕ್ಷಾಬಂಧನ್ ಸೆಲೆಬ್ರೇಟ್ ಮಾಡೋಕೆ ಸ್ವಂತ ಅಣ್ಣ ತಮ್ಮನೇ ಇರ್ಬೇಕಂತೇನಿಲ್ಲ. ಮೇ ಬಿ ಯುವರ್ ಕ್ಲಾಸ್ಮೇಟ್ಸ್, ನಿಮ್ ವರ್ಕ್ ಮಾಡ್ತಿರೋ ಪ್ಲೇಸ್ನಲ್ಲಿ ಜೊತೆಗಿರೋ ಕಲೀಗ್ಸ್ ಆರ್ ಎನಿಥಿಂಗ್. ಸೊ ಅವ್ರನ್ನು ನಾವು ಅಣ್ಣ ತಮ್ಮ ಆಗೇ ನೋಡ್ಬೋದು. ದಿನ ನಮ್ಮ ಜೊತೆನೆ ಇರ್ತಾರೆ, ನಮ್ಮ ಬಗ್ಗೆ ಕೇರ್ ಮಾಡ್ತಾರೆ, ಅಷ್ಟೆಲ್ಲ ಕಾಳಜಿ ವಹಿಸ್ತಾರೆ, ಪ್ರೀತಿ ತೋರಿಸ್ತಾರೆ. ಸೊ ಅವರು ನಮ್ಮ ಅಣ್ಣ ತಮ್ಮ ಇದ್ದಾಗೇನೆ. ಸೊ ಅವ್ರು ಯಾರಿಗೆ ಸ್ವಂತ ಅಣ್ಣ ತಮ್ಮ ಇಲ್ಲ ಅಂತ ಹೇಳಿ ಕೊರಗೋ ಅವಶ್ಯಕತೆ ಇಲ್ಲ. ಸೊ ನಾನು ಸಿಂಗಲ್ ಚೈಲ್ಡ್, ಸೊ ನನಗೂ ಅಣ್ಣ ತಮ್ಮ ಯಾರಿಲ್ಲ. ಸೊ ಈಗ ನನ್ನ ಕ್ಲಾಸ್ಮೇಟ್ಸ್ಗೆ ನಾ ಬಂದುಬಿಟ್ಟು ಇವತ್ತು ಬೆಳಿಗ್ಗೆ ರಾಖಿ ಕಟ್ಟಿದ್ದೀನಿ. ಸೊ ನಿಮ್ಮ ಕ್ಲಾಸ್ಮೇಟ್ಸ್ ಆಗಲಿ ನಿಮ್ಮ ಜೊತೆಗಿರೋರನ್ನೇ ನಿಮ್ಮ ಅಣ್ಣ ತಮ್ಮ ಅಂತ ಹೇಳಿ ಅಂದ್ಕೊಂಡು ರಕ್ಷಾಬಂಧನ್ ಸೆಲೆಬ್ರೇಟ್ ಮಾಡ್ಬೋದು. ಥ್ಯಾಂಕ್ ಯು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಪ್ರವಾಸ, ಎಸ್ಸಿಒ ಸಭೆಯಲ್ಲಿ ಭಾಗಿ. ನೇಪಾಳದಲ್ಲಿ ಪ್ರವಾಹ, ಈವರೆಗೆ 84 ಭಾರತೀಯರ ರಕ್ಷಣೆ, ಇನ್ನೂ ಸಂಪರ್ಕಕ್ಕೆ ಸಿಗದ 290 ಭಾರತೀಯರು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ ಅಗತ್ಯ ಕ್ರಮ, ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿ ಸಭೆ, ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಚರ್ಚೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ ಅಧ್ಯಕ್ಷ ಶವ್ಕಟ್ ಮಿರ್ಜಿಯೋಯೆವ್ ಅವರ ಆಹ್ವಾನದ ಮೇರೆಗೆ ತಾಷ್ಕೆಂಟ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ಮೋದಿ ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ಮೋದಿ ಅವರು ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್ಗೆ ತೆರಳಲಿದ್ದು ಇದೇ 31ರಂದು ನಡೆಯಲಿರುವ ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶೃಂಗಸಭೆಯಲ್ಲಿ ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಭಾರತದ ಆದ್ಯತೆಗಳನ್ನು ಪ್ರಧಾನಿ ಪ್ರಸ್ತಾಪಿಸಲಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಎಸ್ಸಿಒ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಎಸ್ಸಿಒ ಸ್ಥಾಪನೆಯಾಗಿ 25 ವರ್ಷಗಳು ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ಶೃಂಗಸಭೆ ಮಹತ್ವ ಪಡೆದಿದ್ದು, ಭಾರತ 2017ರಿಂದ ಸಂಘಟನೆಯ ಪೂರ್ಣ ಸದಸ್ಯ ರಾಷ್ಟವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನ ಎಲ್ಲಾ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದ ನಂತರ ಭಾರತ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ನೇಪಾಳದಲ್ಲಿ ಇನ್ನೂ 290 ಭಾರತೀಯ ಪ್ರಜೆಗಳು ಸಂಪರ್ಕಕ್ಕೆ ಸಿಗದೆ ಉಳಿದಿದ್ದಾರೆ. ಅವರನ್ನು ಪತ್ತೆಹಚ್ಚಲು ಮತ್ತು ಅವರ ರಕ್ಷಣೆಗಾಗಿ ಪ್ರಯತ್ನಗಳು ನಡೆಯುತ್ತಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈವರೆಗೆ 84 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಇದರಲ್ಲಿ ತ್ರಿಶೂಲಿ ಜಲವಿದ್ಯುತ್ ಯೋಜನೆಯ 63 ಕಾರ್ಮಿಕರು ಮತ್ತು ತಮಿಳುನಾಡಿನ 21 ಜನರು ಸೇರಿದ್ದಾರೆ. ನೇಪಾಳ ಸರ್ಕಾರ, ಭಾರತದ ಇತರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಪ್ರವಾಸ ನಿರ್ವಾಹಕರು ಮತ್ತು ಸಂಬಂಧಿತ ಅಧಿಕಾರಿಗಳೊಂದಿಗೆ ವಿದೇಶಾಂಗ ಸಚಿವಾಲಯ ಸಮನ್ವಯ ಸಾಧಿಸುತ್ತಿದೆ. ಅಲ್ಲದೆ ಸಚಿವಾಲಯದಲ್ಲಿ 24 ಗಂಟೆಗಳ ನಿಯಂತ್ರಣ ಕೊಠಡಿಯನ್ನು ಸಹ ಸ್ಥಾಪಿಸಲಾಗಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾಹಿತಿ ನೀಡಿದ್ದಾರೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ಮಾತುಕತೆ ನಡೆಸಿದ್ದು, ಭಾರತದ ಸಂಪೂರ್ಣ ಮಾನವೀಯ ನೆರವಿನ ಭರವಸೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಇಂದು ನೇಪಾಳದಿಂದ ರಕ್ಷಿಸಲ್ಪಟ್ಟ 21 ಯಾತ್ರಿಕರನ್ನು ಭೇಟಿಯಾದರು. ಈ ಯಾತ್ರಿಕರು ನಿನ್ನೆ ಪ್ರವಾಹ ಪೀಡಿತ ಪ್ರದೇಶದಿಂದ ಕಠ್ಮಂಡುವಿಗೆ ಆಗಮಿಸಿ ಇಂದು ನವದೆಹಲಿ ತಲುಪಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಹಠಾತ್ ಪ್ರವಾಹದ ನಂತರ ಪರಿಹಾರ ಮತ್ತು ರಕ್ಷಣೆಯಲ್ಲಿ ನೇಪಾಳ ಸರ್ಕಾರವನ್ನು ಬೆಂಬಲಿಸಲು ಭಾರತ ಕೆಲಸ ಮಾಡುತ್ತಿದೆ. ಇಂದು ಬೆಳಗ್ಗೆ ನೇಪಾಳದ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಿದ್ದು, ಎಲ್ಲ ರೀತಿಯ ಬೆಂಬಲ ನೀಡುವುದಾಗಿ ಭರವಸೆ ನೀಡಲಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಡಾ ಎಸ್ ಜೈಶಂಕರ್, ಭಾರತೀಯ ಯಾತ್ರಿಕರ ರಕ್ಷಣೆಗಾಗಿ ನೇಪಾಳ ಸರ್ಕಾರ ಮತ್ತು ಅಲ್ಲಿನ ಸೇನೆಯ ರಕ್ಷಣಾ ಕಾರ್ಯಗಳಿಗೆ ಧನ್ಯವಾದ ಸಲ್ಲಿಸಿದರು. ಇದೇ ವೇಳೆ ಭಾರತಕ್ಕೆ ಸುಗಮವಾಗಿ ಯಾತ್ರಿಕರು ಮರಳಲು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯನ್ನು ಸಹ ಅವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚೀನಾ ನೇಪಾಳ ಗಡಿಯಲ್ಲಿರುವ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ 5 ನಾಗರಿಕರು ಮೃತಪಟ್ಟಿದ್ದು 558 ಜನರು ಕಾಣೆಯಾಗಿದ್ದಾರೆ. ಕಾಣೆಯಾದವರ ಪೈಕಿ 260 ಮಂದಿ ವಿದೇಶಿ ಪ್ರವಾಸಿಗರಾಗಿದ್ದರು ಎಂದು ಚೀನಾ ತಿಳಿಸಿದೆ. ಪ್ರವಾಸಿಗರು ಮತ್ತು ಸ್ಥಳೀಯ ನಿವಾಸಿಗಳು ಸೇರಿದಂತೆ 1,000 ಹೆಚ್ಚು ಜನರನ್ನು ಗೈರಾಂಗ್ ಕೌಂಟಿಯಿಂದ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು 7 ಚೀನಾ ಅಧಿಕಾರಿಗಳು ತಿಳಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗಾಗಿ ಹೆಚ್ಚಿನ ಭಾರತೀಯ ಯಾತ್ರಿಕರು ಟಿಬೆಟ್ ಗಡಿ ಪ್ರದೇಶಕ್ಕೆ ಆಗಮಿಸಿದ್ದರು. ಕಾಣೆಯಾದವರ ಪತ್ತೆಗಾಗಿ ವಿದೇಶಗಳ ರಾಯಭಾರ ಕಚೇರಿಗಳೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ತುರ್ತು ಸಾಮಗ್ರಿಗಳನ್ನು ಪೀಡಿತ ಪ್ರದೇಶಕ್ಕೆ ರವಾನಿಸಲಾಗುತ್ತಿದೆ. ಪ್ರವಾಹದಿಂದಾಗಿ ರಸ್ತೆ ಸಂವಹನ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಸಕ್ಕರೆ ಕೊರತೆಯಿಲ್ಲ. ಸೂಕ್ತ ಬೆಲೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಗಾಗಿ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇತ್ತೀಚಿನ ದಿನಗಳಲ್ಲಿ ಸಗಟು ಸಕ್ಕರೆ ಬೆಲೆ ಸುಮಾರು 20% ಕುಸಿದಿದೆ ಮತ್ತು ಚಿಲ್ಲರೆ ಮಾರಾಟದ ಸಕ್ಕರೆ ಬೆಲೆ ಕೂಡ ತಗ್ಗಲು ಪ್ರಾರಂಭಿಸಿವೆ. ದೇಶೀಯ ಮಾರುಕಟ್ಟೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಕೃತಕ ಅಭಾವವನ್ನು ತಡೆಯಲು ಸಚಿವಾಲಯ ಅನೇಕ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಂಡಿದೆ. ಹೊಸ ಋತುವಿಗೆ ಕಬ್ಬು ಅರಿಯುವಿಕೆಯು 15 ಪ್ರಾರಂಭವಾಗಲಿದ್ದು ಈ ತಿಂಗಳಲ್ಲಿ 10 ಟನ್ಗಳಿಗೂ ಹೆಚ್ಚು ಸಕ್ಕರೆ ಉತ್ಪಾದಿಸುವ ನಿರೀಕ್ಷೆ ಇದೆ. ಅಕ್ಟೋಬರ್ನಲ್ಲಿ ಉತ್ಪಾದಿಸುವ ಸಕ್ಕರೆಯನ್ನು ನಿರ್ಬಂಧವಿಲ್ಲದೆ ಮಾರಾಟ ಮಾಡಲು ಸಕ್ಕರೆ ಕಾರ್ಖಾನೆಗಳಿಗೆ ಅನುಮತಿ ನೀಡಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ದೇಶದ ಕೆಲವೆಡೆ ಈರುಳ್ಳಿ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 1.21 ಟನ್ ಈರುಳ್ಳಿ ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಲೆ ಹೆಚ್ಚಿರುವ ಪ್ರದೇಶಗಳಿಗೆ ಈರುಳ್ಳಿ ಎಕ್ಸ್ಪ್ರೆಸ್ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ. ಹೊಸ ಹಂಗಾಮಿನ ಈರುಳ್ಳಿ ಬಂದ ಬಳಿಕ ಬೆಲೆ ನಿಯಂತ್ರಣಕ್ಕೆ ಬರುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿದ್ದರೂ ಯಾವುದೇ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿಲ್ಲ. ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿಯ ಉದ್ಘಾಟನೆ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ಸಭೆಯಲ್ಲಿ ತರಬೇತಿ, ಮಿಲಿಟರಿ ಸಮರಾಭ್ಯಾಸ, ಔಷಧ, ರಕ್ಷಣಾ ಉದ್ಯಮ, ಸಂಶೋಧನೆ ಮತ್ತು ಅಭಿವೃದ್ದಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಉಭಯ ದೇಶಗಳು ಒಪ್ಪಿಗೆ ಸೂಚಿಸಿವೆ. 5 ಸದಸ್ಯರ ಕುವೈತ್ ನಿಯೋಗದ ಬ್ರಿಗೇಡಿಯರ್ ಜನರಲ್ ರೇದ್ ಅಲ್ಸಾಕ್ರಾನ್ ಮತ್ತು ರಕ್ಷಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಮಿತಾಭ್ ಪ್ರಸಾದ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಶಿಕಾಗೋ, ಅಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಉದ್ಯಮ ಪ್ರತಿನಿಧಿಗಳೊಂದಿಗೆ ಭಾರತದ ಹೂಡಿಕೆ ಅವಕಾಶಗಳು ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಅಶ್ವಿಲ್ನಲ್ಲಿ ಇದೇ 31 ಮತ್ತು ಸೆಪ್ಟೆಂಬರ್ 1 ನಡೆಯಲಿರುವ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಅವರು ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಹೂಡಿಕೆದಾರರ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರತಿಷ್ಠಿತ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ ವಿಜೇತ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಐತಿಹಾಸಿಕ ಗೆಲುವು ಪ್ರಜ್ಞಾನಂದ ಅವರ ಅಸಾಧಾರಣ ಪ್ರತಿಭೆ, ದೃಢ ನಿಶ್ಚಯ, ಸಂಯಮ ಮತ್ತು ನಿರಂತರ ಶ್ರೇಷ್ಠತೆಯ ಅನ್ವೇಷಣೆಗೆ ಸಾಕ್ಷಿಯಾಗಿದೆ. ಅವರು ಜಾಗತಿಕ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗೆದ್ದು ನಿರಂತರ ಯಶಸ್ಸು ಸಾಧಿಸಲಿ ಎಂದು ಹಾರೈಸಿದ್ದಾರೆ. ನಾರ್ವೆಯ ದೊರೆ 5 ಹರಾಲ್ಡ್ ಅವರು ಇಂದು ಓಸ್ಲೋದ ಆಸ್ಪತ್ರೆಯೊಂದರಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಯುರೋಪಿನ ಅತ್ಯಂತ ಹಿರಿಯ ದೊರೆಯಾಗಿದ್ದ ಹರಾಲ್ಡ್ ಅವರು ತಮ್ಮ ತಂದೆ 5 ಒಲಾವ್ ಅವರ ನಿಧನದ ಬಳಿಕ 1991 ನಾರ್ವೆಯ ದೊರೆಯಾಗಿ ಅಧಿಕಾರ ವಹಿಸಿಕೊಂಡಿದ್ದರು. ರಾಜಪ್ರಭುತ್ವದ ಆಧುನೀಕರಣಕ್ಕೆ ಅವರು ನೀಡಿದ ಕೊಡುಗೆಯಿಂದಾಗಿ ಜನಪ್ರಿಯರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಪ್ರವಾಸ, ಎಸ್ಸಿಒ ಸಭೆಯಲ್ಲಿ ಭಾಗಿ. ನೇಪಾಳದಲ್ಲಿ ಪ್ರವಾಹ, ಈವರೆಗೆ 84 ಭಾರತೀಯರ ರಕ್ಷಣೆ, ಇನ್ನೂ ಸಂಪರ್ಕಕ್ಕೆ ಸಿಗದ 219 ಭಾರತೀಯರು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ ಅಗತ್ಯ ಕ್ರಮ, ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿ ಸಭೆ, ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಚರ್ಚೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
6: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ OPD ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
7: ನನ್ನ ಹೆಸರು ಅಭಿಷೇಕ್ ಗಂಗಾಪುಗಳ್ ಅಂತ, ನಾನು ಚಿಕ್ಕೋಡಿಯಿಂದ ಬಂದಿದ್ದೀನಿ. ನನಗೆ ರಕ್ಷಾಬಂಧನ ಅಂತಂದರೆ ನಾವು ಇವತ್ತು ಹೋಗಬೇಕಾಗಿತ್ತು, ಆದರೆ ರಜೆ ಇಲ್ಲ ಇವತ್ತು, ಆದರೂ ಯಾವಾದರೂ ಸೆಲೆಬ್ರೇಟ್ ಮಾಡಬೇಕು. ನಾವು ರಕ್ಷಾಬಂಧನ ಅಂತಂದರೆ ಈಗ ಯಾರು ಇದ್ದಾರೆ, ನಾವು ರಕ್ಷಾಬಂಧನಲ್ಲಿ ಒನ್ ಡೇ ರಾಖಿ ಕಟ್ಕೊಂಡು ಆವತ್ತೊಂದಿನ ವುಮೆನ್ಸ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾಡೋದಲ್ಲ. ಡೈಲಿ ಯಾರು ಇದ್ದಾರೆ ಮತ್ತು ನಮ್ಮ ಜೊತೆ ಇರೋ ವುಮೆನ್ಸ್ಗೆ ನಾವು ಕಂಫರ್ಟೇಬಲ್ ಫೀಲ್ ಆಗಬೇಕು. ರೆಸ್ಪೆಕ್ಟ್ ಅಂತಂದರೆ ಇಲ್ಲ ನೀನು ಆ ಥರ ಈ ಥರ ಪ್ರೊಟೆಕ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ, ಅವರನ್ನು ಆ ರೀತಿ ಬೆಳೆಸಿ ಅವ್ರ ತಮ್ಮನ್ನು ತಾವೇ ಪ್ರೊಟೆಕ್ಟ್ ಮಾಡಿಕೊಳ್ಳಿ ಅಂತ ಎಜುಕೇಟೆಡ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ. ಇಷ್ಟೇ, ನೀವೇನು ಪ್ರೊಟೆಕ್ಟ್ ಮಾಡೋ ಥರ ಇಲ್ಲ, ಹುಡುಗ ಈ ಥರ ಮಾಡ್ತಾನೆ ನಾನು ಅವ್ರಿಗೆ ಪ್ರೊಟೆಕ್ಟ್ ಮಾಡ್ತೀನಿ ಅನ್ನೋ ಅವಶ್ಯಕತೆ ಇಲ್ಲ, ಅವರು ಏಬಲ್ ಇದ್ದಾರೆ, ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ.
8: ನೀವು ಊರಿಗೆ ಹೋಗ್ತೀರಿ ಅಂತ ಹೇಳಿದ್ರಿ, ಊರಿಗೆ ಯಾಕೆ ಯಾರು ನಿಮ್ಮ?
7: ಹಾಂ, ಸಿಸ್ಟರ್ಸ್ ಇದ್ದಾರೆ ನಮಗೆ.
8: ನೀವು ಪ್ರತಿ ವರ್ಷ ಹೋಗ್ತೀರಿ?
7: ಹಾಂ ಹೋಗ್ತಿದ್ವಿ, ಆದರೆ ನಮ್ದು ಈಗ ಓನಮ್ ಸ್ಟಾರ್ಟ್ ಇದೆಯಲ್ಲ, ಹೋಗ್ಲಿಕ್ಕಾಗಲ್ಲ.
8: ಈ ವರ್ಷ ನೀವು ಇಲ್ಲಿದ್ದೀರಾ, ಇದು ಈಕ್ವಲ್ ಆಗಿದೆಯಾ?
7: ಹಾಂ ಈಕ್ವಲ್ ಆಗಿದೆ, ಅದೇನಿಲ್ಲ. ಈಗ ನಾವು ಅಲ್ಲಿ ಹೋಗ್ಬೇಕಂತಾನೇನಿಲ್ಲ, ಕಾಲ್ ಮಾಡಿ ನಾವು ವಿಶ್ ಮಾಡಿದ್ವಿ, ಅವ್ರು ವಿಶ್ ಮಾಡಿದ್ರೆ ಅಷ್ಟೇ.
8: ಥ್ಯಾಂಕ್ ಯು ಸರ್.

0: ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರವಿದು. ಇದೀಗ ಪ್ರಸಾರವಾಗಲಿದೆ KLE ಕೃಷಿ ಮಿತ್ರ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆ ಚನ್ನಮ್ಮನ ಕಿತ್ತೂರು ತಾಲೂಕಿನ ಪರಸನಹಟ್ಟಿ ಗ್ರಾಮದ ಪ್ರಗತಿಪರ ರೈತರು ಹಾಗೂ ರಾಜ್ಯ ಕೃಷಿಕ ಸಮಾಜದ ಅಧ್ಯಕ್ಷರಾದ ಶ್ರೀ ಲಿಂಗರಾಜ್ ಪಾಟೀಲ್ ಅವರು ತಮ್ಮ ಕೃಷಿ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಿದ್ದಾರೆ.
1: ಸರ್ ನಮಸ್ಕಾರ, ನಿಮ್ಮ ಹೆಸರು?
2: ಲಿಂಗರಾಜ್ ಪಾಟೀಲ್. ಈ ತೋಟ 40 ಎಕರೆ ಮಾವಿನ ತೋಟ ಇದ್ರೆ, ಉಳಿದದ್ದೊಂದು 20 ಎಕರೆ. ಮೊದಲೇ ನಾನು ರಾಜ್ ಕೃಷಿಕ ಸಮಾಜ ಅಧ್ಯಕ್ಷರ್ರಿ. ನಾನು ರತ್ನಗಿರಿ, ಸಾವಂತವಾಡಿ, ಮಹಾರಾಷ್ಟ್ರದವ್ರದ್ದೆಲ್ಲ ನೋಡಿಕೊಂಡಿದ್ದೆ. ಈ ಸಸಿಗಳನ್ನೂ ರತ್ನಗಿರಿಯಿಂದ ಸ್ಪೆಷಲ್ ವೆರೈಟಿ ಅಲ್ಫಾನ್ಸು ತಂದಿದ್ದೀವಿ. ಅಲ್ಫಾನ್ಸು ಗೌರ್ಮೆಂಟ್ ಫಾರ್ಮ್ದಿಂದಲೇ ಈ ಸಸಿಗಳನ್ನೆಲ್ಲ ತಂದೆ. ಸುಮಾರು 15-20 ವರ್ಷದ ಗಿಡಗಳಿದಾವೆ. 2-3 ಸಲ ಹಚ್ಚಿದ್ದೀವಿ. ಒಮ್ಮೆ 1 ಎಕರೆ, ಮತ್ತೊಮ್ಮೆ 1 ಎಕರೆ, ಮತ್ತೊಮ್ಮೆ ಹಿಂಗೆ 3 ಸಲ ಗಿಡಗಳು ಹಚ್ಚಿದ್ದೀವಿ. ಇದು ಮೊದಲು ಚೆನ್ನಾಗಿ ಬಂದವ್ರಿ ಎಲ್ಲ ಕಾಯಿ. ಇತ್ತಿತ್ತಲಾಗಿ ಕೆಲವು ವರ್ಷದಿಂದ ಈ ಕರೋನಾ ಬಂದಿದ್ದಕ್ಕೆ ನಾವು ತೋಟದ ಕಡೆ ನಿರ್ಲಕ್ಷ್ಯ ಮಾಡಿದ್ದೀವಿ. ಈಗ 2-3 ವರ್ಷ ಕಾಯೇ ಬಂದಿಲ್ಲ. ಈ ವರ್ಷಂತೂ ಮಂಜು ಬಿದ್ದೆಲ್ಲ ಹೂ ಉದುರಿ ಭಾಳ ನುಕ್ಸಾನದೊಳಗಾಗೈತಿ. ಮತ್ತು

0: ಈಗ ಈ ವರ್ಷ ಎಲ್ಲ ಸ್ವಚ್ಛ ಮಾಡತ್ತೀವಿ ರೀ, ಸ್ವಚ್ಛ ಮಾಡಿ ಗೊಬ್ಬರ ಹಾಕಿ ಅದಕ್ಕೆ ಪ್ರೂನಿಂಗೂ ಮಾಡಬೇಕಂತ ವಿಚಾರಲೇ ಈ ಡಿಪಾರ್ಟ್ಮೆಂಟ್ದವ್ರಿಗೆ ಹೇಳಿದ್ದೀನಿ ಅವರಿಗೆ. ಅದಕ್ಕೆ ಇಲ್ಲಿ ನಿಮ್ಮ ತೋಟದಾಗೆ ಮಾಡ್ತೀವಿ ಅಂದರು. ಆ ರೀತಿಯಿಂದ ನಾ ಇವತ್ತು ಪ್ರೋಗ್ರಾಮ್ ಮಾಡಿಸಿದ್ದೀವಿ. ಮತ್ತು ನಮ್ಮ ಸುತ್ತ ಕಡೆ ಎಲ್ಲ ರೈತರಿಗೆ ಇವತ್ತು ತಿಳುವಳಿಕೆ ಮಾಡಿ ನಮ್ಮ ಜಿಲ್ಲಾದ್ದು ಅಂತೇಳಿ ಪ್ರಮುಖ ಎಲ್ಲ ತಾಲೂಕಿಂದ ರೈತರ ಮಾವು ಬೆಳೆಗಾರನ್ನ ಕರೆಸಿದ್ದೀವಿ
1: ಸರ್. ಹಾಗೆ ಈ ಮಾವಿನಲ್ಲಿ ಮಿಶ್ರ ಬೆಳೆಯಾಗಿ ಯಾವ ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರಾ?
0: ಮಾವಿನ ಹಿಂಬಾಲಿ ಇದು ಹೆಚ್ಚಿನ ಫಾಯ್ದೆ ಆಗೋದಕ್ಕೆ ಪೇರು ಒಂದು 3,000 ಗಿಡ ಪೇರು ಹಚ್ಚಿದ್ದೀನಿ ಮಾವಿನ ತೋಟದಾಗ. ಮತ್ತೊಂದು 500 ಅವಕಾಡೋ ಹಚ್ಚಿದ್ದೀವಿ, ಅವಕಾಡೋ ಹಚ್ಚಿದ್ದೀವಿ. ಈಗ ಪೇರು ಫಲ ಬಿಡತ್ತವ್ರಿ, ಪೇರು ಈಗ ಸುಮಾರು ಒಂದು 15-20,000 ರೂಪಾಯಿ ಐತಿ. ಒಂದೂವರೆ ವರ್ಷ ಆತ ಹೆಚ್ಚೆ 20-25,000 ಆತಿ. ಈಗಂತೂ ಎಲ್ಲ ಹೂವು ಮಿಡಿ ಸಾಕಷ್ಟು ಐತಿ. ಇನ್ನು ಮುಂದೆ ಇನ್ನು 9 ಪೂರ್ತಿ ಫಲ ಬರ್ತೈತಿ ರೀ ಪೇರದ್ದು.
2: ಈ ಮಾವಿನ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತಾರೆ?
0: ಮಾವಿನ ಮಾರ್ಕೆಟಿಂಗನ್ನು ಭಾಳ ದೊಡ್ಡ ಸರ್ಕಾರದವರು ಸರಿಯಾಗಿ ಮಾರ್ಕೆಟ್ ಮಾಡಿಲ್ಲ. ಭಾಳ ಸಲ ನಾವು ಒತ್ತಾಯ ಮಾಡಿದ್ವಿ. ಇಲ್ಲಿ ಭಗವಾನ್ ಮಂದಿ ಅಂತ ಬರ್ತಾರೆ, ತೋಟಗಳನ್ನ ಖರೀದಿ ಹಿಡ್ಕೊಂಡು ಅವರು ಲಾಬಿನ ಐತಿ. ಒಬ್ಬ ಈ ನಮ್ಮ ತೋಟ ಪ್ರತಿ ವರ್ಷ 4,00,000, 5,00,000, 3,80,000 ಹಿಂಗೆ ಒಂದು ಇದನ್ನು ಒಬ್ಬ ಬೇಡಿದ ಮತ್ತೊಬ್ಬ ಬರೋದಿಲ್ಲ. ಅವ್ರ ಲಾಬಿ ಪ್ರಕಾರ ಅವ್ರಿಗೆ ಕೊಡಬೇಕು ನಾವು, ಇಲ್ಲದ್ರೆ ನಾವು ಮಾಡಬೇಕು. ನಾವು ಮಾರಾಟ ಮಾಡೋಕ್ಕೆ ಅಷ್ಟು ಏನಾಗಿದೆ, ನಮ್ಮ ಹಣ್ಣುಗಳು ಲಾಸ್ಟಿಗೆ ಬರ್ತಾವೆ. ಮೇ 15 ರ ಮುಂದೆ ಮೇ 20-25-30 ಮಳೆಗಾಲಕ್ಕೆ ಬಂದಾಗ ರೇಟ್ ಕಮ್ಮಿ ಇರ್ತೈತೆ ರೀ. ಅದಕ್ಕೆ ನಾನು ಕೇಳಿದೆ ಈಗ ಅವ್ರಿಗೆ ಕರೆಕ್ಟೇ, ಮಹಾರಾಷ್ಟ್ರದವರು ಜನವರಿಯಿಂದ ಅವರು ಕಾಯಿ ಶುರು ಆಗ್ತಾವೆ, ಜನವರಿ-ಫೆಬ್ರವರಿ ಹವಾಮಾನ ಐತಿ. ಆದರೂ ಅಲ್ಲಿ ರೈತರು ಕರ್ಟೆಲ್ ಅಂತೇಳಿ ಒಂದು ಕೆಮಿಕಲ್ ಔಷಧ ಹಾಕೋದ್ರಿಂದ ಅರ್ಲಿ ಸೆಪ್ಟೆಂಬರ್ನಿಂದ ಚಾಲು ಮಾಡ್ತಾರೆ ಅವ್ರು ಹೂಗಳು. ಆ ರೀತಿ ಆದರೆ ಅರ್ಲಿ ಬಂದರೆ 1,000 ರೂಪಾಯಿ ಡಿಸನ್ನು ಐತಿ. ನಮ್ಮವೆಲ್ಲ 200-300 ರೂಪಾಯಿಗೆ ಹೋಗ್ತಾವೆ. ಇಲ್ದ್ರೆ ಈ ಲಾಬಿ ಇದ್ದಂಥವ್ರಿಗೆ ಎಲ್ಲ ನಾವು ಭಗವಾನರಿಗೇನೆ ಕೊಡಬೇಕಾಗ್ತದೆ. ಮತ್ತು ನಮ್ಮದು ಕೃಷಿ ಹಿಂಬಲಿ ಅಂದರೆ ಈ ಹೊಲದೊಳಗೆ ಕಬ್ಬು ಐತಿ ರೀ, ಕಬ್ಬು, ಅವಕಾಡು, ಪೇರು, ಮತ್ತು ನಮ್ಮ ಹಲಸಿನ ಗಿಡಗಳಿದಾವು, ಮತ್ತು ಮಾವಿನ ತೋಟ ಐತಿ. ಅಲ್ಲಿ ನಮ್ಮ ಕೆಕೆ ಹಾಲಿಗೆ ಮರಡಿಯೊಳಗೆ ಬಾಳೆ ಬೆಳಿತೀವಿ, ಏಲಕ್ಕಿ ಬಾಳೆ. ಅಲ್ಲಿ ಒಂದು 6 ಎಕರೆ ಬಾಳೆ ಐತಿ, ಎಲ್ಲ ನೀರಾವರಿ. ಅದು ಅದು ಪ್ರಾಫಿಟ್ ಇದ್ದೈತಿ ಭಾಳಿದ್ದು ಇದಕ್ಕಿಂತ. ಇದಕ್ಕೆ ಮಾವಿನ ಗಿಡಕ್ಕೆ ರೋಗಗಳು ಭಾಳ ಬರತ್ತವ ರೀ, ಮತ್ತು ಸರಿ ಆಗೋತಿ. ಎಲ್ಲ ಸ್ವಚ್ಛ ಮಾಡಬೇಕಂದ್ರೆ 1 ಎಕರೆಗೆ ಕನಿಷ್ಠ 15,000 ರೂಪಾಯಿ ಸ್ವಚ್ಛ ಮಾಡೋಕ್ಕೆ ಬರ್ತೈತಿ. ಗೊಬ್ಬರ ಗಿಬ್ಬರ ಹಿಡಿದ್ರೆ 20-30,000 ರೂಪಾಯಿ ಬರ್ತೈತಿ 1 ಎಕರೆಗೆ. ನಮಗೆ 30, ನಮ್ಮ ಹಣ್ಣು ಆಗ್ತಾವೆ 40 ಅದಕ್ಕೆ ಆಗತ್ತೈತಿ. ಆದ್ದರಿಂದ ನಾವು ಇದನ್ನು ಪ್ರೂನಿಂಗ್ ಮಾಡಿ ಹೊಸ ಟೆಕ್ನಿಕ್ ಏನಾದರೂ ಮಾಡಿದರೆ ಪ್ರಾಫಿಟ್ ಆಗ್ತೈತಿ. ಇಲ್ಲದ್ರೆ ಮಾವು ಬೆಳೆಗಾರರಿಗೆ ಇನ್ಸೂರೆನ್ಸ್, ಈ ವರ್ಷ ಎಲ್ಲ ಮನ್ಸು ಬಿದ್ದು ಎಲ್ಲ ಹೂ ಉದುರಿ ಅದು ರೀ, ಈ ಹಣಾವರ್ ಹಿಡ್ಕೊಂಡು ಎಲ್ಲ ಈ ಬೆಲ್ಟ್ ಎಲ್ಲ. ಅದಕ್ಕೆ ನಾವು ಏನೇ ಮಾಡಿ ಸರ್ಕಾರದವ್ರು ಇನ್ಸೂರೆನ್ಸು, ಎಲ್ಲಿ ರಾಜಕೀಯ ಒತ್ತಡ ಐತಿ, ಎಲ್ಲಿ ಪ್ರೆಷರ್ ಐತಿ, ಅಲ್ಲಿ ವಿಮಾ ಹಣ ಬಿಡುಗಡೆ ಮಾಡ್ತಾರೆ. ನಮ್ಮಲ್ಲಿ ಇಲ್ಲಿ ಶಾಸಕರು ಮಾಡೋದಿಲ್ಲ, ನಮ್ಮ ರಾಜಕಾರಣದವರು ಮಾಡೋದಿಲ್ಲ. ಮಾವಿನ ತೋಟ ಖಾನಾಪುರ ತಾಲೂಕು, ಬೈಲಮ್ಮ ತಾಲೂಕು, ಬೆಳಗಾವ್ 3 ತಾಲೂಕದಾಗ ಹೆಚ್ಚಿಗೈತಿ. ಇಲ್ಲಿ ಶಾಸಕರು, ಸರ್ಕಾರದವರು, ಮಂತ್ರಿಗಳು ಒತ್ತಾಯ ಮಾಡಕ್ಕೆ ಇಲ್ಲಿ ತನಕ ನಾವು ತುಂಬಿದ್ದೆಲ್ಲರದ್ದು ದುಡ್ಡು ಹೋಗಿದಾವೆ. ಈ ವರ್ಷ ಹೇಳಿದೀವಿ ನೀವು ವಿಮಾ ತುಂಬೇಕಾದ್ರೆ ಅದರದ್ದು ಹಾನಿ ತುಂಬಿಕೊಡಬೇಕು. ಇಲ್ಲದಿದ್ದರೆ ಇದಕ್ಕೆ 1 ಹೆಕ್ಟರ್ಗೆ 7,000-8,000 ರೂಪಾಯಿ ತುಂಬಿ ನುಕ್ಸಾನ ಆಗುತ್ತೆ ರೈತರು. ಅವರು ಹೇಳ್ತಾರೆ ನಾವು ಹವಾಮಾನದ ಮೇಲೆ ತಗೋತೀವಿ, ಮಳೆ ಮೇಲೆ ತಗೋತೀವಿ, ರೋಗ ಮೇಲೆ ತಗೋತೀವಿ, ಇವು ಸ್ಯಾಟಲೈಟ್ ಮೇಲೆ ತಗೋತೀವಿ. ಇದು ಏನಾಗಿದೆ ರೀ, ಕಣ್ಣು ವಿಮಾ ಪಾಲಿಸಿ ಮಾವಿನ ಗಿಡಗಳಿಗೆ ಸುದ್ದಿ ಇಲ್ಲ, ಸರಿ ಇಲ್ಲ. ಇದಕ್ಕೆ ಯಾಕಂದರೆ ಈ ಊರಾಗ ಒಳ್ಳೆ ಕಾಯಿ ಬಂದರೆ ಮುಂದಿನ ಊರಾಗ ಕಾಯಿ ಬರೋದಿಲ್ಲ. ನನ್ನ ತೋಟದಾಗ ಬಂದರೆ ಪಕ್ಕದ ತೋಟದಾಗ ಇದಿಲ್ಲ. ಹಿಂಗೆ ಬೇರೆ ಬೇರೆ ಇದೈತಿ ರೀ. ನಿಸರ್ಗದ ಪ್ರಕಾರ ಈ ಮಂಜು ಬಿತ್ತು ಎಲ್ಲರೂ ತೋಟಗಳು ಹೋಗ್ತಾವೆ, ಹೂವು ಉದುರ್ತಾವೆ, ಮಿಡಿ ಉದುರ್ತಾವೆ, ಎಲ್ಲ ಹಾಳಾಗಿ ಹೋಗ್ತಾವೆ. ಮುಂದೆ ಅಡಮಾಳಿ ಬರ್ತಾವೆ ರೀ, ಗುಡುಗ, ಸಿಡ್ಲು, ಮಳೆ ದೊಡ್ಡ ಬರ್ತಾವೆ, ಆವಾಗ ಬಿರುಗಾಳಿಗೆ ಕಾಯಿ ಉದುರುತ್ತೆ. ಇದು ರೈತಗೆ ಮಾವಿನ ಜೀವದ ಮೇಲೇ ಇದೆ. ಇದೇನು ಪಕ್ಕ ಯಾವುದೂ ರೈತ ಸಂತೋಷ ಇಲ್ಲ, ಒಂದು ಮಾರ್ಕೆಟ್ದಾಗೂ ಇಲ್ಲ, ಒಂದು ನಿಸರ್ಗದಿಂದನೂ ಇದಕ್ಕೆ ಭಾಳ ತ್ರಾಸ ಅದಾವ್ರಿ. ಈಗ ಎಷ್ಟೋ ರೈತರು ನನಗೆ ಗೊತ್ತಿದ್ದ ಪ್ರಕಾರ ತೆಗೆತಾರೆ. ನಾವು ಇದನ್ನ ಆಲ್ಟರ್ನೇಟಿವ್ ಏನೇ ಇದ್ರೊಳಗೆ ಪೀಕ್ ಕೊಡಿ ಯಾಕೆ ಮಾಡತ್ತೇವೆ ಅಂದರೆ, ಇದು ಬರದಿಲ್ಲ ಅಂದರೆ ಇವನು ಗಿಡ ಕೆತ್ತೊಗೆದು ಅವನ್ನಾರ ಬೆಳಿಬೇಕು. ಈಗ ಅದಕ್ಕೆ ಅವಕಾಡು ಒಂದು 6-7 ಎಕರೆ ಹೆಚ್ಚಿದ್ದೀವಿ ರೀ, ಪೇರು ಒಂದು 5-6 ಎಕರೆ ಹೆಚ್ಚಿದ್ದೀವಿ. ಇನ್ನೂ ಉಳಿದದ್ದು ಇಂಥವನ್ನು ಆಲ್ಟರ್ನೇಟಿವ್ ನಡುವೆ ಹಚ್ಚಿ ಪ್ರೂನಿಂಗ್ ಮಾಡಿ ಗಿಡಗಳು ನಾವು ಸಾಲಿನ ಸಾಲ ಅಂತರ ಜಾಸ್ತಿ ಇಟ್ಟಿದ್ದೀವಿ. ಅದಕ್ಕೆ ನಡೀತೈತಿ, ಯಾವುದು ಬರ್ತೈತಿ ನೋಡೋದು ರೀ.
2: ರೈತರು ಮಿಶ್ರ ಬೆಳೆ ಮಾಡಬೇಕು.
0: ಮಿಶ್ರ ಬೆಳೆ
2: ಸಾವಯವ ಇದ್ರ ಬಗ್ಗೆ
0: ನಮ್ದೆಲ್ಲ ಸಾವಯವನ ಮಾಡ್ತೀರಿ. ಇದನ್ನ ಇದಕ್ಕೆ ನಾವೇನು ಸಗಣಿ ಗೊಬ್ಬರ ಔಷಧ ಅಂತೂ ಹೊಡೆಯೋದೇ ಇಲ್ಲ, ಸಾವಯವನ ಮಾಡ್ತೀವಿ. ಆದರೂ ಈ ನಿಸರ್ಗದ ಮುಂದೆ ಯಾವುದೂ ನಡೆಯವಲ್ತು. ಒಂದು ದೊಡ್ಡ ಮಳೆಯಾರಾಗ್ತೈತಿ, ಇಲ್ಲ ಮಂಜಾರ ಬೀಳ್ತೈತಿ, ಕಾಯಿಗಳು ಬೀಳ್ತಾವು. ಇದ್ರ ಕಡಿಕ್ ಲಾಸ್ಟಿಕ್ ಮಾರ್ಕೆಟಿಂಗು, ಈ ಭಗವಾನರ ಇದನ್ನು ಮಾಡ್ತಾರು. ಈ ಕರೋನಾದಾಗ 2-3 ವರ್ಷ ಹಂಗೆ ಕಾಯಿ ಫ್ರೀ ಕೊಟ್ಟಿದ್ದೀವಿ. ಹೀಗಾಗಿ ರೈತಿಗೆ ಒಂದಿಲ್ಲ ಒಂದು ಮಾವಿನ ಗಿಡದಿಂದ ತಾಪತ್ತಿರ್ತೀವಿ. ಅದೇ ಕಬ್ಬಿಂದು ಉಳಿದ ಕಮರ್ಷಿಯಲ್ ಕ್ರಾಪದ್ದು ಹಂಗಿಲ್ಲ, ಅಶ್ಯೂರ್ಡ್ ಕಬ್ಬು ಪ್ರತಿ ಟನ್ನಿಗೆ ಅವರು 3,000 ಕೊಡಲಿ, 2,500 ಕೊಡಲಿ, 4 ಟನ್ ಬಂತಂದರೆ 1,00,000 ಆಗ್ತೈತಿಪ್ಪ. ಒಂದು 30,000 ಖರ್ಚಾದರೂ, 34,000 ಖರ್ಚಾದರೂ 50,000-60,000 ರೈತಿಗೆ ಉಳಿತೈತಿ, ಅವಂಗೆ ಇದಿರ್ತೈತಿ. ಅದ ಪ್ರಕಾರ ಉಳಿದ ಕ್ರಾಪ್ಗಳು ಕಮರ್ಷಿಯಲ್ ಕ್ರಾಪ್ನಿಂದ ರೈತಿಗೆ ಫಾಯ್ದೆ ಐತೆ ರೀ. ಮತ್ತು ಇವರು ಹೇಳ್ತಾರೆ ಸರ್ಕಾರದವ್ರು, ಬೆಳೀರಿ ಮಾವು ಬೆಳೀರಿ. ಈಗೇನು ಮಾವು ಎಷ್ಟೋ ರೈತರು ತೆಗೆತಾರೆ, ಹಳ್ಳಿ ಕಡೆ ಅದು ತೆಗೀತಾರೆ, ನಮ್ಮ ಕಡೆ ಬರ್ತಾರೆ ರೈತರೆಲ್ಲ.
2: ಈಗ ಈಗಿನ ಯುವಜನತೆ ಈ ಕೃಷಿ ಬರಕ್ಕೆ ಹಿಂದೇಟು ಹಾಕ್ತಾರೆ.
0: ಹೌದೌದು, ಕೃಷಿಯಿಂದ ನೋಡ್ರಿ ಈ ಕಷ್ಟ ಜೀವನದಂದ್ರೆ ಅತಿ ಕಷ್ಟ. ಇದು ರಾಡ್ಯಾಗ ತಂಡ್ಯಾಗ ಮಳೆಯಾಗ ನೀರು ಉಣಿಸ್ಬೇಕು, ಇವು ಸ್ವಲ್ಪ ತಪ್ಪಿದ್ವಿ ಅಂದ್ರೆ ಹುಳ ಆಗ್ತಾವೆ. ಈ ವರ್ಷ ಯಾವೊಂದು ತೋಟ ನಮ್ಮ ಒಂದು ನಮ್ಮ ಮನೆಗೆ ಒಂದು ಹಣ್ಣು ಓದಿಲ್ಲ ನೋಡ್ರಿ, ಇಲ್ಲಿಂದ ಎಲ್ಲ ಹುಳ ಅದು ಉಳಿದದ್ದು ಕಾಯಿದೊಳಗೆ. ಹವಾಮಾನ ಹಂಗೆ ಬಂತು, ಎಲ್ಲರ ತೋಟ ಒಂದೇ ಅಲ್ಲ. ಅದಕ್ಕೆ ಇದು ಲಾಸ್ ಮಾಡಿಕೊಂಡು ಇದ್ರಾಗ 1 ವರ್ಷ ದುಡ್ದು ಏನು ಮಾಡೋದೈತಿ? ನಾವೇನೇ ಬೇರೆ ಉದ್ಯೋಗ ಮಾಡಿಕೊಂಡ್ರೆ ನಾವು 1,00,000 ಗಳಿಸ್ತೀವಿ, ಇಲ್ಲ 10,00,000 ಗಳಿಸ್ತೇವೆ ಅಂತ ಯುವಕರು ಈ ನಮ್ಮ ಬೇರೆ ಉದ್ಯೋಗ ಬಿಸ್ನೆಸ್ದಾಗ ಇದನ್ನು ಮಾಡ್ತಾರೆ. ಮತ್ತು ಇನ್ನು ಮುಂದೆ ಈ ಕೃಷಿ ಏನೈತಿ, ಇದು ಸ್ಥಿರ ಇರೋದಿಲ್ಲ. ಈಗಾಗಲೇ 50% ದೇಶದೊಳಗೇ ಇರ್ತೀನಿ ನಾನು, ಕಮ್ಮಿ ಹಾಕೊಂತ ಬಂದಿದ್ರಿ. ಯಾರು ಮೆಕನೈಸ್ ಮಾಡಿಕೊಂಡು ದೊಡ್ಡ ಫರ್ಟೈಲ್ ಜಮೀನುಗಳಿದಾವು, ಹರಿಯಾಣ ಪಂಜಾಬ್ UP ಮಧ್ಯಪ್ರದೇಶ ಇವದಾವು ಅಂತಲ್ಲಿ. ಮತ್ತು ಈಸಿ ಕ್ರಾಪ್, 3 ತಿಂಗಳದಾಗ ಗೋಧಿ ಬರ್ತೈತಿ, 3 ತಿಂಗಳದಾಗ ಬಾಸುಮತಿ ಬರ್ತೈತಿ, ಅವಕ್ಕೆ ಎಕ್ಸ್ಪೋರ್ಟ್ ಎಲ್ಲ ರೇಟ್ ಅದಾವು. ಮತ್ತು ಇಲ್ಲಿ ಅಂಥದ್ದು ಯಾವುದು ಎಕ್ಸ್ಪೋರ್ಟದ್ದು ಇಲ್ಲ. ಇಂಡಸ್ಟ್ರಿ ತೆಗೀರಿ ಮಾವಿಂದು ಪಲ್ಪ್ ಮಾಡೋಕ್ಕೆ, ಕಾಯಿ ಇದ್ದಾಗ ಕೊಟ್ಟರೆ ನಮಗೆ ಸೇಫ್ ಇರ್ತೀವಿ. ಹಣ್ಣಾಗಕ್ಕೆ ಬಂದು ಎಲ್ಲ ನನ ತೂತ್ ಮಾಡಿ ಹುಳ ಮಾಡ್ತು. ಇವ್ರ ಅಧಿಕಾರಿಗಳು ಹೇಳ್ತಾರೆ ಎಲ್ಲ, ಆದಷ್ಟು ನಮ್ಮ ರೈತರಿಗೆ ತಿಳುವಳಿಕೆ ಹೇಳೋದು ಮಾಡ್ಬೇಕಂತೇಳಿ ಇದನ್ನು ಮಾಡಿದ್ದೀವಿ. ಆದರೆ ಮಿಶ್ರ ಬೆಳೆ ಮಾವಿನರಾಗಿ ಮಾಡಿದರೆ ರೈತ ಬದುಕ್ತಾನೆ, ಒಂದು ಕ್ರಾಪ್ ಇದ್ದರೆ ಒಂದು ಕ್ರಾಪ್ ಬರ್ತೈತೆ.
2: ಈ ಮಣ್ಣಿನ ಫಲವತ್ತತೆ ಇನ್ನು ಹೆಚ್ಚಿಗೆ ಮಾಡ್ಕೊಬೇಕಂದ್ರೆ
0: ನಮ್ಮ ಸನಬ್ ಬಿತ್ತಬೇಕು ರೀ. ನಿಸರ್ಗದ ರೈತಿಗೆ DAP ಆಗಲಿ ಪೊಟ್ಯಾಶ್ ಆಗಲಿ 1,700 ರೂಪಾಯಿ 2,000 ರೂಪಾಯಿ ರೇಟ್ ಆಗಿದ್ದವ್ರಿ. ಇದರಿಂದ ಏನಾಗೈತಿ, ರೈತಿಗೆ ಕೊಳ್ಳೋ ತಾಕತ್ತು ಉಳಿದಿಲ್ಲ. ಇದೆಲ್ಲ ಸುಳ್ಳು ಮತ್ತು ಈಗ ಇವರು ಫರ್ಟಿಲೈಸರ್ ಸಿಗೋದಿಲ್ಲ ಸುದ್ದಿ ಮಾಡ್ತಾರೆ. ಎಲ್ಲ ಬೇಕಾದಷ್ಟು ಫರ್ಟಿಲೈಸರ್ ಐತಿ, ಆದರೆ ರೈತ ಕೊಂಡ ಕಾಸ್ಟ್ ಆಫ್ ಕಲ್ಟಿವೇಷನ್ ಏನೈತಿ ಅವ್ನು ಪೂರ ಸ್ವಲ್ತು. ಯಾಕಂದರೆ ಡಿಸೇಲು 100 ರೂಪಾಯಿ, 1 ಎಕರೆ ಹೊಡಿಬೇಕಾದ್ರೆ 4 ತಾಸು ಬೇಕು, 1 ತಾಸಿಗೆ 700-800 ತೊಗೋತಾರೆ, 3,500-4,000 ರೂಪಾಯಿ ಒಂದು ಬರೀ ನೆಗಲ ಹೊಡಿಯಕ್ಕೆ. ಮುಂದೆ ಅದನ್ನೆಲ್ಲ ಸರಿ ಮಾಡಬೇಕಾದ್ರೆ ಅದಕ್ಕೆ 4,000-8,000 ಇಲ್ಲೇ ಹೋತಿ ಎಕರೆಗೆ. ಆಮೇಲೆ ನೀವು ಬೀಜು ಗೊಬ್ಬರ ಇವೆಲ್ಲ ಕೆಮಿಕಲ್ಸು ತುಟ್ಟಿ ಅದಕ್ಕೆ ಅವನು ರೈತ ಸರಿಯಾಗಿ ಬಂತು ಬದುಕತ್ತಾನೆ, ಇಲ್ಲ ನುಕ್ಸಾನ್ದಾಗ ಸಾಲಗಾರಾಗತ್ತಾನೆ. ರೈತರು ಅಗ್ರಿಕಲ್ಚರಕ್ಕೆ ಯುವಕ ಮುಖ ಬರುವಲ್ರು ಇವ್ರು ಸರ. ಯಾರ ಕೆಲವೊಂದೆಲ್ಲ ಯೂಟ್ಯೂಬ್ದಾಗ ಅದು ನೋಡ್ಕೊಂಡು ಇದನ್ನು ಮಾಡ್ತಾರೆ, ಅದಾರೆ ಮಹಾರಾಷ್ಟ್ರದೊಳಗೆ ಒಳ್ಳೆ ರೈತರು, ಆಂಧ್ರದಾಗದಾರೆ, ನಮ್ಮ ಕರ್ನಾಟಕದಾಗದ. ಕಷ್ಟಪಟ್ಟು ಮನೆಯಾಗ 4-5 ಜನ ಇರಬೇಕು. ಇವತ್ತು ನಮ್ಮ ಲೇಬರ್ 33 ಜನ ಅದಾರೆ, ಒಬ್ರಿಗೆ 300 ರೂಪಾಯಿ. ಈಗ ಹಚ್ಚಿಗೆ ಸ್ವಚ್ಛ ಮಾಡೋಕ್ಕೈತಿ 10 ದಿನ ಆಯ್ತು. JCB ನಮ್ಮದೇ ಇರೋದ್ರಿಂದ ಸ್ವಂತ ಏನಿಲ್ಲ, ಇಲ್ಲದ್ರೆ JCB ಬೇಕಂದ್ರೆ 10,000 ರೂಪಾಯಿ ದಿವಸಕ್ಕೆ, ಈ ಲೇಬರ್ಗೆ 10,000. ಸಾದಾ ರೈತರಿಗೆ ಆಗೋದಿಲ್ಲ. ನಮ್ಮ ಏನು ಮತ್ತು ಬೇರೆ ಉದ್ಯೋಗಗಳಿದಾವು, ದುಡ್ಡು ಬರ್ತೈತಿ, ನಡೀತೈತಿ. ಯಾ ರೈತನೂ ಅಷ್ಟೇ ತನ್ನ ಜೀವನ ಜೀವಂತ ಇರಾಕ ರೈತ ಉಳಿದೇನಿಲ್ಲ, ಅಗ್ರಿಕಲ್ಚರ್ನೇ ಫೇಲ್ಯೂರ್ ಐತಿ ರೀ. ಸರ್ಕಾರದವರು ಎಲ್ಲ ಹೇಳಿದರು 2022 ಡಬಲ್ ಮಾಡ್ತೀವಿ, ಕಬ್ಬಿನ ರೇಟು 2700 ಹಂಗೆ ಹೋಗ್ತಾರೆ ಇಲ್ಲಿ ಬಂದು ಏಜೆಂಟ್ರು ಫ್ಯಾಕ್ಟ್ರಿಯವ್ರು ಕಳಿಸ್ತಾರೆ, ಇಲ್ಲದ್ರೆ ಲಗುಟ್ ತೊಗೋದಿಲ್ಲ. ಇದು 2700 ಇದ್ದು ಈಗ 10 ವರ್ಷ ಹತ್ತಿರತ್ತೆ ಇದೇ ರೇಟ್ ಇದೆ. ಈಗ ನಮ್ಗೆ ಅವ್ರ ಪ್ರಕಾರ 2022 ಮುಗೀತು, 4,000-5,000 ರೂಪಾಯಿ ಕಬ್ಬಿಗೆ ಸಿಗಬೇಕು, ಭತ್ತಕ್ಕೆ 4,000 ರೂಪಾಯಿ ಸಿಗಬೇಕು, ಜೋಳಕ್ಕೆ 4,000 ಸಿಗಬೇಕು, ಗೋಧಿಗೆ 4,000 ಸಿಗಬೇಕು, ಇವು ಯಾವೂ ಸಿಗ್ತಾ ಇಲ್ಲ. ಒಂದೇ ಹಂಗೆ ರಾಜಕೀಯದ ಒಂದು ಸ್ಟಂಟ್ ಮೇಲೆ ನಡೆದೈತಿ. ಆದರೆ ರೈತಗೆ ಒಕ್ಕಲ್ತನ ಬಿಟ್ಟು ಬದುಕಾಕೆ ಬೇರೆ ದಾರಿ ಇಲ್ಲ, ಅದಕ್ಕೆ ಅವನು ಒಕ್ಕಲ್ತನ ಮಾಡ್ತಾನೆ. ಅವನ ಜಮೀನು ಇರ್ತೈತಿ. ಈಗ ತಾವು ನೋಡ್ಬೋದು ಕಾರವಾರ ಉಡುಪಿ ಮಂಗಳೂರು ಅಲ್ಲಿ ರೈತರು ಅವ್ರ ಮಕ್ಕಳೆಲ್ಲ ಫಾರಿನ್ದಾಗ ಸೆಟಲ್ ಆಗಿಬಿಟ್ಟಿದ್ದಾರೆ. ಈಗ ಅವರೆಲ್ಲ ವಯಸ್ಸು 70, 80, 60 ಮೇಲೆ ಇದ್ದಾರೆ. ಅವ್ರು ಬೇರೆದವ್ರು ತೋಟ ಕೊಟ್ಬಿಡ್ತಾರೆ, ಅವ್ರಿಗೆ ಏನೂ ಲಾಭ ಇಲ್ಲ. ನಾವು ರಾಜ್ಯ ಕೃಷಿಕ ಸಮಾಜ ಅಧ್ಯಕ್ಷರು, ರಾಷ್ಟ್ರದ ಉಪಾಧ್ಯಕ್ಷ ಅದೇನ್ರಿ, ಎಲ್ಲ ಕಡೆ ಅಡ್ಡಾಡ್ತಿರ್ತೀವಿ, ಜನ ಬರ್ತಾರೆ, ಹಿಂಗೆ ತ್ರಾಸು ಆಗತ್ತೈತಿ ರೀ. ಮತ್ತು ಬೇರೆದವರು ಬಂದು ಖರೀದಿ ಮಾಡುತ್ತಾರೆ, ಕೇರಳ ಮಂದಿ ಅಥವಾ ಬಂದ ತೋಟಗಳು ಖರೀದಿ ಮಾಡುತ್ತಾರೆ. ಸುಮ್ಮನೆ ಹೇಳ್ತಾರೆ ಎಲ್ಲರೂ ಅಗ್ರಿಕಲ್ಚರ್ ಅಂತ, ಏನು ಯಾವುದೂ ಇದನ್ನು ಮಾಡಿಲ್ಲ. ಒಂದು ಟ್ರ್ಯಾಕ್ಟರ್ ತೊಗೋಬೇಕಾದ್ರೆ ಎಲ್ಲ ಸಾಮಾನು ಇಂಪ್ಲೀಟ್ 10 ಲಕ್ಷ ರೂಪಾಯಿ ಆಗ್ತೈತಿ, ಅದರ ಬಡ್ಡಿ ಏನಾಗ್ತೈತಿ, ಎಲ್ಲಿ ತುಂಬ್ತಾನೆ? ಎಲ್ಲ ಸಾಲಗಾರ ಸಾಲಗಾರನ ಸಾಲದಾಗ ಹುಟ್ಟಾತಾನು, ಸಾಲದಾಗ ಸಾಯ್ತಾನೆ. ಅವನ ಮಕ್ಕಳು ನೋಡತ್ತಾರೆ, ಅವ್ರಿಗೆಲ್ಲ ಎಫೆಕ್ಟಾಗಿ ಯಾರೂ ಕೃಷಿ ಕಡೆ ಬರೋದಿಲ್ಲ. ಸುಮ್ಮನೆ ಒಂದು ನೌಕರಿ ಹತ್ತವರು ಅಂಥವ್ರು ಇಂಥವ್ರು ಮಾಡೋನು ಉದ್ಯೋಗ ಬೇರೆ ಇದಕ್ಕೆ ತಂದಿದ್ದು. ಆದರೆ ಆ್ಯಕ್ಚುಲಿ ನಮ್ಮ ಯುವಕರಿಗೆ ಕೆಲವು ಯುವಕರು ಮಾಡ್ತಾರೆ, ಕಟ್ಪಟ್ಟಿದ್ದವರು ಹೊಸದಿಂಥದ್ದು ಏನು ದ್ರಾಕ್ಷಿ ಹಣ್ಣದ್ದು ಕಮರ್ಷಿಯಲ್ ಕ್ರಾಪ್, ಬೇರೆ ಏಲಕ್ಕಿ ಬಾಳಿದು ವೆಜಿಟೇಬಲ್ಸು ಸೀಸನ್ ಪ್ರಕಾರ ವೆಜಿಟೇಬಲ್ಸ್ ಒಮ್ಮೆ ನೀವು ನೋಡಿದಿರಿ, ಟೊಮೆಟೊ 1 ರೂಪಾಯಿ ಕೆ ಜಿ ಆಗ್ತದೆ, ಒಮ್ಮೆ 100 ರೂಪಾಯಿ ಆದಾಗ ದೊಡ್ಡ ದುಂಬಡಿ ಮಾಡ್ತಾರೆ. ಎಂದೋ ಯಾವಾಗ 4-5 ವರ್ಷಕ್ಕೊಮ್ಮೆ ಏನೋ ಮಳೆಯಿಂದನೋ ಭಾಳ ಹಾಗೆ ಯಾವಾಗ ಏರ್ತೈತೆ, ಅದು ಒಂದು 15 ರೂಪಾಯಿ ಉಳ್ಳೆಗಡ್ಡಿದು. ಅದೇ ಥರ ಗೌರ್ಮೆಂಟು ಫಿಕ್ಸ್ ಪ್ರೈಸ್ ಮಾಡಬೇಕು, ಮಿನಿಮಮ್ ಪ್ರೈಸ್ ಇವತ್ತು ಘೋಷಣೆ ಮಾಡಬೇಕು. ಇವರು ಮಿನಿಮಮ್ ಪ್ರೈಸು ಮೊನ್ನೆ ಕಬ್ಬಿಗೆ 20 ರೂಪಾಯಿ ಹೆಚ್ಚು ಮಾಡ್ತಾರೆ ಕಂಟ್ರಿ, ಎಲ್ಲ ದೊಡ್ಡ ತಪ್ಪು. ಹೇಳೋದೊಂದು ಮಾಡೋದೊಂದು, ಮಿನಿಮಮ್ ಕಬ್ಬಿನ ದರ 5,000 ರೂಪಾಯಿ ಮಾಡಬೇಕು, ಭತ್ತದ ಬೆಲೆ 4,000 ಮಾಡಬೇಕು, ಗೋಧಿದು ಜೋಳದ 4,000 ಮಾಡಬೇಕು. ಅಂದಾಗ ರೈತಿಗೆ ಏನಾದರೂ ದುಡಿದುದಕ್ಕೆ ಪ್ರತಿಫಲ ಸಿಗ್ತೈತಿ, ಇಲ್ಲದಿದ್ರೆ ಹಿಂಗೆ ರೈತ ಸಾಲದಾಗ ಹೋಗ್ತಾನು. ಇದನ್ನು ತಡ್ಕೊಳಕ್ಕೆ ಆಗದಕ್ಕೆ ರೈತರು ಶಕ್ತಿ ಇಲ್ಲಂಥವ್ರು ಆತ್ಮಹತ್ಯೆಗೆ ಹೋಗ್ತಾರೆ. ಇದು ಆಗಬಾರ್ದಂದ್ರೆ ಸರ್ಕಾರದವರು ನಮಗೆ ಉಚಿತ ಏನೂ ಬೇಡ, ಒಳ್ಳೆ ಬೆಲೆ ಸಿಕ್ಕರೆ ಸಾಕು, ತನ್ನಕ್ಕೆ ತಾ ಬದುಕ್ತಾನ. ಅದಕ್ಕೆ ಮಾರುಕಟ್ಟೆ ಬಲಪಡಿಸ್ಬೇಕು, ಇದೇ ಒಂದೇ ಮುಖ್ಯ.
2: ಈಗ ರೈತರು ಸ್ವಲ್ಪ ಏನಾರ ಟೆಕ್ನಾಲಜಿ ಯೂಸ್,
0: ಟೆಕ್ನಾಲಜಿ ತಗಡ ಮಾಧ್ಯಮ ನಿಮ್ಮ ರೇಡಿಯೋ ಮುಖಾಂತರ ಮಾಧ್ಯಮದಿಂದ ಬರತಾವು, ಡಿಪಾರ್ಟ್ಮೆಂಟ್ಗಳು ಹೇಳ್ತಾರೆ, ಯೂಟ್ಯೂಬ್ದಾಗ ನೋಡ್ತೀವಿ ಸಾಕಷ್ಟು. ಪರದೇಶದ್ದು ನೋಡಿ ನಮ್ಮ ಯುವಕರು ಮಾಡತ್ತಾರು, ಅದಕ್ಕೆ ಭಾಳ ಬಹಳ ಮೇಲೆ ಎನ್ಸೋಸ್ ಜನ ಹಂಗೆ ಮಾಸ ಇಲ್ಲ. ನೀವು ಬೇಕಾದ ಒಂದು ಇಂಟರ್ವ್ಯೂ ಪ್ರತಿನಿಧಿಗಳೇನಿದ್ರಿ ವಾರ್ತಾದವರು ಮಾಧ್ಯಮದವರು ಹಳ್ಳಿಯಾಗ ಒಂದು ಚೆಕ್ ಮಾಡಿರಿ, ಯುವಕರು ಏನು ಮಾಡ್ತಾರೆ, ಎಲ್ಲರಿಗೂ ಗುಂತು ಹಾಟಿ ಹೊಡಿತಾರೆ, ರಾಜಕೀಯ ಚರ್ಚಾ. ದುಡಿಬೇಕು, ಹೊಲದೊಳಗೆ ಗಿಡಗಳು ಹಚ್ಚಬೇಕು, ಏನಾದರೂ ಹೊಸ ಉದ್ಯೋಗ ಮಾಡಬೇಕನ್ನೋದು ಇಲ್ಲ. ಮಾಡೋರು ಮಾಡುತ್ತಾರೆ, ಉಳಿದದ್ದು ಹೆಚ್ಚಿನ ಪ್ರಮಾಣ ಎಲ್ಲ ರೈತನ ಮಗ ರೈತಾಗಿ ಉಳಿಯತಾನೆ. ಯಾಕಂದರೆ ಹಳ್ಳಿಯೊಳಗೆ ಉಚ್ಚ ಶಿಕ್ಷಣ ಸಿಗೋತು, ಯಾರು IAS ಆಗ್ತಿಲ್ಲ, ಇಂಜಿನಿಯರ್ ಇಲ್ಲ, MBBS ಇಲ್ಲ, ಸ್ವಲ್ಪ ಪ್ರಮಾಣ ಎಲ್ಲೋ ಬುದ್ಧಿವಂತರ ಮಕ್ಕಳು ಶ್ರೀಮಂತರ ಮಕ್ಕಳು. ಮತ್ತು ಕಾಸ್ಟ್ ಆಫ್ ಎಜುಕೇಷನು ಭಾಳ ದೊಡ್ಡದಾಗೈತಿ, ಅಫೋರ್ಡೆಬಲ್ ಇಲ್ಲ ಬಡವರಿಗೆ. ಇವೆಲ್ಲ ಅನೇಕ ಕಾರಣದಿಂದ ಇದು ರೂರಲ್ ಪರಿಸ್ಥಿತಿ ಕಠಿಣ ಐತಿ.
2: ಕೊನೆಯಲ್ಲಿ ನಮ್ಮ ರೈತರಿಗೆ ಯಾವ ಒಂದು ಸಂದೇಶ ಹೇಳಬೇಕು?
0: ರೈತರು ಈಗ 60 ವಯಸ್ಸು ಆಗಿದ ರೈತರಿಗೆ ದುಡಿಬೇಕನ್ನೋ ಶಕ್ತಿ ಹೊಡೆದಿಲ್ಲ ಪಾಪ. ಅವರಿಗೆ 5,000 ರೂಪಾಯಿ ಪೆನ್ಷನ್ ಕೊಡ್ಬೇಕು ಸರ್ಕಾರದವರು. ರೈತರು ಯಾರು ಮಾಡಿದಾರೋ 60-65 ವರ್ಷ ಆಗೈತಿ, ಇಲ್ಲ ಎಕರೆಕ್ಕಿಂತಿಷ್ಟು ಅವ್ನಿಗೆ ಸಬ್ಸಿಡಿ ಕೊಡಬೇಕು, ಅವನು ಬದುಕಬೇಕು. ಇಷ್ಟು ವರ್ಷ ಎಲ್ಲ ದುಡ್ಡು ದೇಶಕ್ಕೆ ಅನ್ನ ಹಾಕಿದಾನೆ ರೈತ, ಅವನ ಋಣ ಸರ್ಕಾರದವ್ರು ತೀರಿಸ್ಬೇಕು. ಇಲ್ಲದ್ರಿ ದೇಶಕ್ಕೆ ಒಂದೇ ಬರಗಾಲ ಬಂದರೆ ಜನಕ್ಕೆ ಪಾಠ ಕಲಿಸ್ತಾರೆ ರೈತರು, ಅಂಥ ಕಾಲ ಬರ್ತೈತಿ. ಮತ್ತು ನಮ್ಮ ಯುವಕರೂ ಹೊಸ ಟೆಕ್ನಾಲಜಿ ತೊಗೊಂಡ ಮಾಡೋಕ್ಕೆ ಕಲಿಬೇಕು, ಎಲ್ಲ ಹೊಸ ಟೆಕ್ನಾಲಜಿ ಭಾಳ ದೊಡ್ಡದು ಬಂದವು. ನಮ್ಮ ಮಕ್ಕಳು ಬರೋದಿಲ್ಲ ಹೊಲಕ್ಕೆ, ಅವ್ರು ತಮ್ಮ ಉದ್ಯೋಗದ ಇದಕ್ಕಿಂತ ನಾವು ಒಂದು ತಿಂಗಳಾಗಿ ನಿಮ್ಮದಷ್ಟು ಗಳಿಸ್ತೀವಿ ಅಂತಾರೆ, ಇಲ್ಲಿ ಯಾಕೆ ಬರ್ಬೋದು ಅಂತಾರೆ. ಅದಕ್ಕೆ ಯಾರು ಇಂಟ್ರೆಸ್ಟ್ ಐತಿ ಅನ್ನೋದು ಛಲ ಬೇಕು ನಾವು ಮಾಡಿಸ್ತೀವಿ ಅನ್ನೋದು. ಮತ್ತು ಎಲ್ಲಕ್ಕಿಂತ ಮುಖ್ಯ ಬಂಡವಾಳ ಬೇಕು. ನಮ್ಮ ಬ್ಯಾಂಕ್ಗಳು ಫ್ರೀ ಇಂಟ್ರೆಸ್ಟ್ ಇವ್ರು ಲಾಂಗ್ ಟರ್ಮ್ ಕೊಡಬೇಕು. ಹೆಂಗೆ ಪ್ರದೇಶದೊಳಗೆ ಅಮೇರಿಕಾದಾಗ ಅದಾವು, ನೀವೊಂದು 1 crore ಸಾಲ ಕೊಟ್ಟರೆ ಅವರು ಒಂದು 30 years ಇನ್ಸ್ಟಾಲ್ಮೆಂಟ್ ಮಾಡ್ತಾರೆ ವಿತೌಟ್ ಇಂಟ್ರೆಸ್ಟ್ ರೈತಿಗೆ. ಆವಾಗ ಬೆಳೀತಾರೆ ಅವರು, ಎಲ್ಲ ಮಷಿನರಿ ತಗೋತಾರೆ. ಹಿಂದಿನ ಕಾಲ ಎಲ್ಲ ಮಷಿನರಿದು, ಎಲ್ಲ ಮೆಕನೈಸ್ ಆಗಬೇಕು. ಮಷಿನ್ಗಳನ್ನು ಸರ್ಕಾರದವರು ಮಾಡತ್ತಾರೆ, ಖರೆ ಇನ್ನೂ ಭಾಳ ದೊಡ್ಡ ಪ್ರಮಾಣ ಆಗಬೇಕು. ರೈತರಿಗೆ 30 years ಕಂತ ಮೇಲೆ ಮಷಿನರಿಗಳು ಸಪ್ಲೈ ಮಾಡಬೇಕು, ಇಲ್ಲ ಫ್ರೀ ಕೊಡಬೇಕು. ಇಂಥ 10 acres ಮ್ಯಾಗೆ ನಾವು ಫ್ರೀ ಪಾ ಡೀಸೆಲ್ ಫ್ರೀ ಫ್ರೀ ಅಂದರೆ ಸಬ್ಸಿಡಿ ಕೊಡ್ರಿ ಅವ್ರಿಗೆ.
2: ಇಷ್ಟೆಲ್ಲ ಮಾಹಿತಿ ನೀಡಿದ ರೈತರಿಗೆ ಧನ್ಯವಾದ.
0: ಥ್ಯಾಂಕ್ ಯು.

ಇದುವರೆಗೂ ಕೇಳಿದ್ರಿ KLE ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆ ಚನ್ನಮ್ಮನ ಕಿತ್ತೂರು ತಾಲೂಕಿನ ಪರಸನಹಟ್ಟಿ ಗ್ರಾಮದ ಪ್ರಗತಿಪರ ರೈತರು ಹಾಗೂ ರಾಜ್ಯ ಕೃಷಿಕ ಸಮಾಜದ ಅಧ್ಯಕ್ಷರಾದ ಶ್ರೀ ಲಿಂಗರಾಜ್ ಪಾಟೀಲ್ ಅವರು ತಮ್ಮ ಕೃಷಿ ಚಟುವಟಿಕೆಗಳ ಬಗ್ಗೆ ನಮ್ಮೊಂದಿಗೆ ಮಾಹಿತಿ ನೀಡಿದರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೇಳಿ ವೇಣುಧ್ವನಿಯ 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೇ ಸವಿಗಾನ. ನಿಮ್ಮೊಂದಿಗೆ ನಾನು ಅನುಪಮ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭದ ಗೀತೆ ಎ ವಿ ಶೇಷಗಿರಿ ರಾವ್ ನಿರ್ದೇಶನದ 1977 ತೆರೆ ಕಂಡಂತಹ ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆ ಇದು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವನ್ನು ಬರೆದಿರುವಂತಹ ಈ ಹಾಡನ್ನು ಜಿ ಕೆ ವೆಂಕಟೇಶ್ ಅವರು ರಚಿಸಿದ್ದಾರೆ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರು.

90.4 ತರಂಗಾಂತರಗಳಲ್ಲಿ ಕೆಎಲ್ಇಯ ವೇಣುಧ್ವನಿಯಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ. ಮುಂದಿನ ಗೀತೆ 1974 ತೆರೆ ಕಂಡಂತಹ ಸೂಪರ್ ಹಿಟ್ ಕನ್ನಡ ಚಲನಚಿತ್ರ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ ಇದು. ಎನ್ ಮೂರ್ತಿಯವರ ನಿರ್ದೇಶನದ ರಾಜ ಮುದ್ದುರಾಜ ನೂಕುವಂತ ಕೋಪ ನನ್ನಲ್ಲೇಕೆ.

ಕೇಳಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ನಾ ನಿನ್ನ ಮರೆಯಲಾರೆ ಚಿತ್ರದ ಗೀತೆ. ಇದು ಉದಯಶಂಕರ್ ಅವರ ರಚನೆಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ, ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಸಿಹಿ ಮುತ್ತು ಸಿಹಿ ಮುತ್ತು ಇನ್ನೊಂದು, ಕೆನ್ನೆಗೆ ಗಲ್ಲಕ್ಕೆ ಮತ್ತೊಂದು.

1.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ 1970 ತೆರೆ ಕಂಡಂತಹ ಹಸಿರು ತೋರಣ ಚಿತ್ರದ ಗೀತೆ ಇದು.

ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ, ಇದು 90.4 ಎಫ್ಎಂ ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ 1974 ತೆರೆ ಕಂಡಂತಹ ಭೂತಯ್ಯನ ಮಗ ಅಯ್ಯು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಗ್ಗುರುತು. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಕಾದಂಬರಿ ಆಧಾರಿತ ಚಿತ್ರವಿದು. ಗುಳ್ಳನ ಪಾತ್ರದಲ್ಲಿ ವಿಷ್ಣುವರ್ಧನ್, ಅಯ್ಯು ಪಾತ್ರದಲ್ಲಿ ಲೋಕೇಶ್, ಭೂತಯ್ಯನ ಪಾತ್ರದಲ್ಲಿ ಎಂಪಿ ಶಂಕರ್, ಸಿದ್ದಲಿಂಗಯ್ಯ ಅವರು ನಿರ್ದೇಶನದಲ್ಲಿ ಮೂಡಿಬಂದಂತಹ ಈ ಚಿತ್ರಕ್ಕೆ ಜಿ ಕೆ ವೆಂಕಟೇಶ್ ಸಂಗೀತವನ್ನು ನೀಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ಮಲೆನಾಡ ಹೆಣ್ಣ, ಮೈಬಣ್ಣ, ಬಲುಚಣ್ಣ, ಆ ನಡುಸಣ್ಣ

0: ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ.
1: ನಾನು ಭಾರತಿ ವಿಷ್ಣುವರ್ಧನ್, ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿರುವ ವೇಣುಧ್ವನಿ 90.4 FM ಕೇಂದ್ರಕ್ಕೆ ಶುಭಾಶಯಗಳು. ಯಾವುದೇ ರೀತಿಯ ಅಪಸ್ವರಗಳಿಗೆ ಎಡೆಮಾಡಿಕೊಡದೆ ಕೇವಲ ಧನಾತ್ಮಕ ಅಂಶಗಳನ್ನು ಬಿಂಬಿಸುತ್ತಾ ಸಮಾಜದ ಪ್ರತಿಯೊಂದು ವರ್ಗದ ಜನರ ಧ್ವನಿ ಇದು ವೇಣುಧ್ವನಿ. ನೊಂದವರ ಶೋಷಿತರ ಧ್ವನಿಯಾಗಿ, ಸಮುದಾಯದ ಬೆಳಕಾಗಿ ಬೆಳಗಾವಿಯ ರೇಡಿಯೋ ಕೆಲಸ ಮಾಡಲಿ ಎಂದು ಶುಭ ಹಾರೈಸುತ್ತೇನೆ.

ಕೆಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಬಯಸದೆ ಬಂದ ಭಾಗ್ಯ ಚಿತ್ರದ ಗೀತೆ ಇದು. 1977 ತೆರೆ ಕಂಡಂತಹ ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ವಿಷ್ಣುವರ್ಧನ್, ಮಂಜುಳಾ ಅಭಿನಯಿಸಿದ್ದಾರೆ. ಗೀತೆ ಪ್ರೀತಿಸು ಸಮೀಪಿಸು ಇನ್ನು ನಾ ಸೋತೆನು.

90.4 ತರಂಗಾಂತರಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಕಲ್ಪನಾ ಕಲ್ಯಾಣ್ ಕುಮಾರ್ ನರಸಿಂಹರಾಜ್ ವಾದಿರಾಜ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಪ್ರೇಮಕ್ಕೂ ಪರ್ಮಿಟೆ ಚಿತ್ರದ ಗೀತೆ ಇದು. ಪ್ರೇಮಿಸೋಣ ಬಾರ ಮುಗಿಲು ನಗುತ್ತಿದೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: KLE ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1970 ತೆರೆಕಂಡಂತಹ ಮಿಸ್ಟರ್ ರಾಜ್ಕುಮಾರ್ ಚಿತ್ರದ ಗೀತೆ ಇದು. ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ, ಎಸ್ ರಾಜೇಶ್ವರ್ ರಾವ್ ಅವರ ಸಂಗೀತ ನಿರ್ದೇಶನದ

90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ ನಾ ಮೆಚ್ಚಿದ ಹುಡುಗನಿಗೆ ಚಿತ್ರದ ಗೀತೆ ಇದು. ಬೆಳದಿಂಗಳ ನೊರೆ ಹಾಲು ಕೊಡದಲ್ಲಿ ತುಂಬಿ

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಎರಡು ಕನಸು ಚಿತ್ರದ ಗೀತೆ ಇದು. ಎಸ್ ಜಾನಕಿಯವರ ಧ್ವನಿಯಲ್ಲಿ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೇ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.